ಎಲ್ಲರಿಗೂ ನಮಸ್ಕಾರ. ಬೆಳಗಿನ ಶುಭೋದಯಗಳು. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು ಕೆಎಲ್ಇ ವೇಣುಧ್ವನಿ 90.4 FM. ಪ್ರೀತಿಯ ಸ್ವಾಗತ ನಮ್ಮ ಇಂದಿನ ಪ್ರಸಾರದಲ್ಲಿ. ಬದುಕನ್ನ ಪ್ರೀತಿಸುತ್ತಾ ಸಾಗಿ, ಬದುಕು ನಮ್ಮನ್ನ ಪ್ರೀತಿಸುತ್ತೆ, ಸೋಲನ್ನ ನಗುತ್ತಾ ಸ್ವಾಗತಿಸಿ, ಗೆಲುವು ನಮ್ಮನ್ನ ಸ್ವಾಗತಿಸುತ್ತದೆ ಎಂಬ ಒಂದು ನುಡಿಮುತ್ತಿನೊಂದಿಗೆ ಇಂದು ಬುಧವಾರ, ದಿನಾಂಕ 24 ಜೂನ್ 2026. ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 6:00 to 6:50 ಕನ್ನಡ ಭಕ್ತಿ ಗೀತೆಗಳು, ಸಂಗೀತ ಸುಧಾ ಕಾರ್ಯಕ್ರಮದಲ್ಲಿ 6:50 to 7:00 ಪ್ರಸಾರವಾಗಲಿದೆ ಚಿಂತನ ಕಾರ್ಯಕ್ರಮ. 7:00 to 7:15 ಆಧ್ಯಾತ್ಮಿಕ ಕಾರ್ಯಕ್ರಮವಾದ ಗೀತರಹಸ್ಯ. 7:15 to 7:30 ಸಂಸ್ಕೃತಂ ವದಾಮಃ. 7:30 to 8:00 ಭಕ್ತಿಮಯ ಸಕಾಳ್ ಮರಾಠಿ ಭಕ್ತಿ ಗೀತೆಗಳ ಕಾರ್ಯಕ್ರಮ. 8:00 to 8:15 ವಾರ್ತೆಗಳು ಹಿಂದಿ ಭಾಷೆಯಲ್ಲಿ. 8:15 to 8:30 ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ. 8:30 to 9:00 ಕೆಎಲ್ಇ ಔಷಧಿ ಜ್ಞಾನ ಸರಣಿ ಕಾರ್ಯಕ್ರಮ. 9:00 to 9:30 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಅಂಗವಾಗಿ ವಿಶೇಷ ಕಾರ್ಯಕ್ರಮ. 9:30 to 10:00 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ. 10:00 to 12:00 ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ. 12:00 to 12:30 ಕನ್ನಡ ಜನಪದ ಗೀತೆಗಳ ಕಾರ್ಯಕ್ರಮ ಜನಪದ ಸಿರಿ. 12:30 to 1:00 ಪ್ರಸಾರವಾಗಲಿದೆ ಗೀತ ಸಂಗಮ ಕಾರ್ಯಕ್ರಮ. 1:00 to 1:30 ಕೆಎಲ್ಇ ಚಿತ್ರಮಾಲಾ ಕನ್ನಡ ಚಿತ್ರಗೀತೆಗಳು. 1:30 to 2:00 ಮಹಿಳಾ ಜಗತ್ತು ಮರಾಠಿ ಸಮಯದಲ್ಲಿ. 2:00 to 2:15 ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ. 2:00 to 2:15 ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ. 2:15 to 4:00 ಕೆಎಲ್ಇ ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ. 4:00 to 4:30 ಭಾಷಾ ಸಂಗಮ ಕಾರ್ಯಕ್ರಮ. 4:30 to 5:00 ಪ್ರಸಾರವಾಗಲಿದೆ ಸಂಧ್ಯಾ ಸಮಯ. 5:00 to 7:35 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ. 7:35 to 7:45 ವಾರ್ತೆಗಳು ಕನ್ನಡ ಭಾಷೆಯಲ್ಲಿ. 7:45 to 8:00 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು. 8:00 to 8:30 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಅಂಗವಾಗಿ ವಿಶೇಷ ಕಾರ್ಯಕ್ರಮದ ಮರುಪ್ರಸಾರ. 8:30 to 9:00 ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಮೆಲ್ಲುಸಿರೆ ಸವಿಗಾನ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವು ಪ್ರಸಾರವಾಗುತ್ತದೆ.

ಕಾರ್ಯಕ್ರಮದಲ್ಲಿ ಸಂಗೀತದ ರೂಪದಲ್ಲಿರುವ ಶ್ರದ್ಧೆಯ ಭಕ್ತಿಯ ಕಾರ್ಯಕ್ರಮವೇ ಸಂಗೀತ ಸುಧಾ. ಎಂದಿನಂತೆ ಇಂದು ಕೂಡ ಪರಮಾತ್ಮನ ಭಕ್ತಿಯಲ್ಲಿ ನೆನಪಿನಲ್ಲಿ ತಲ್ಲೀನರಾಗೋಣ. ನೀವು ಕೇಳ್ತಾ ಇದ್ದೀರಾ ಇದು ಕೇಳಿ ವೇಣುಧ್ವನಿ 90.4 FM. ಕಾರ್ಯಕ್ರಮದ ಆರಂಭದ ಗೀತೆಯನ್ನ ಕೇಳಿ, ಸ್ಮರಿಸೋ ಶ್ರೀಹರಿಯ ಓ ಮನುಜ, ಸ್ಮರಿಸೋ ಶ್ರೀಹರಿಯ

ಭಕ್ತಿಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೆಲಪುರೀಶನೇ ದೇವ ಚನ್ನಕೇಶವ ಪ್ರಭುವೇ, ತ್ರಿಭುವನ ಪಾಲಕ ಹರಿಯೇ, ಅಚ್ಯುತ ತನಯನೇ ಪ್ರಭುವೇ, ಕೇಳಿ ಈ ಒಂದು ಗೀತೆಯನ್ನ ನಿಮ್ಮ

ಸಂಗೀತ ಸುಧಾ, ಇದು ಭಕ್ತಿ ಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಈ ಒಂದು ಗೀತೆಯನ್ನ. ಲೋಕ ಪೂಜಿತನೇ ಕೇಶವ, ನೀನು ಲಕ್ಷ್ಮೀ ವಲ್ಲಭ ದೇವನು.

ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಈ ಒಂದು ಗೀತೆಯನ್ನ. ಆರತಿ ಬೆಳಗೇರಿ. ಎಲ್ಲರೂ ಲಕ್ಷ್ಮೀನಾರಾಯಣನಿಗೆ ನಿತ್ಯ ನಿರ್ಮಲ ಮನದಿ. ಎಲ್ಲರೂ ಮನದ ಆರತಿ ಬೆಳಗೇರಿ.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ ಎಂಆರ್ಸಿ ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ ಬಿಎಂಟಿ ಅತಿ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ. ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು ಎಂಆರ್ಸಿ ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08312552500 ಮತ್ತು 2473777 ಮೊಬೈಲ್ ಸಂಖ್ಯೆ 6360712326 or just dial 1099.
1: ಇಂದೇ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ಇದೀಗ ಪ್ರಸಾರವಾಗಲಿದೆ ಚಿಂತನ ಪ್ರಸ್ತುತಪಡಿಸಲಿದ್ದಾರೆ ಲೇಖಕಿ ಹವ್ಯಾಸಿ ಬರಹಗಾರ್ತಿ ಶ್ರೀಮತಿ ವಿದ್ಯಾ ಉಪೇಂದ್ರ ಜೋಶಿಯವರು.
1: ಎಲ್ಲ ಆತ್ಮೀಯ ಕೇಳುಗರಿಗೆ ನಮಸ್ಕಾರಗಳು. ನಾನು ಶ್ರೀಮತಿ ವಿದ್ಯಾ ಉಪೇಂದ್ರ ಜೋಶಿ. ಇವತ್ತಿನ ಚಿಂತನದ ವಿಷಯ ವ್ಯಕ್ತಿತ್ವ. ವಾತಾವರಣ ಮಂಕಾದರೇನು ಮನಸ್ಸು ಮಂಕಾಗದಿರಲಿ, ಕೆಟ್ಟ ಕನಸು ಬಿದ್ದರೇನು ಆಲೋಚನೆ ಶುಚಿಯಾಗಿರಲಿ, ವಾದ ವಿವಾದ ಏನೇ ಇರಲಿ ನುಡಿ ನೇರವಾಗಿರಲಿ, ಸಾವಿರ ದುಮಾನಗಳೇ ಎದುರಾಗಲಿ ಒಳ್ಳೆಯ ವ್ಯಕ್ತಿತ್ವ ನಮ್ಮ ನಿಮ್ಮೆಲ್ಲರದಾಗಲಿ. ಬದುಕಿನಲ್ಲಿ ವ್ಯಕ್ತಿಗಿಂತ ವ್ಯಕ್ತಿತ್ವಕ್ಕೆ ಹೆಚ್ಚು ಮಹತ್ವ. ಏಕೆಂದರೆ ಮನುಷ್ಯನಲ್ಲಿರುವ ಒಳ್ಳೆಯದು ಕೆಟ್ಟದ್ದನ್ನು ಸೂಚಿಸುವುದೇ ವ್ಯಕ್ತಿತ್ವ. ಮನುಷ್ಯನ ಬೆಳವಣಿಗೆಗೆ ಮೂಲಾಧಾರವೇ ವ್ಯಕ್ತಿತ್ವ. ಕೆಲವರು ಅಂದುಕೊಳ್ಳುತ್ತಾರೆ ಬೇರೆಯವರು ನಮಗೆ ಬಹಳಷ್ಟು ಪ್ರೀತಿ ಗೌರವಗಳಿಂದ ಕಾಣುತ್ತಿದ್ದಾರೆ ಎಂದು. ಆದರೆ ಅದು ಆ ಮನುಷ್ಯನಿಗೆ ಕೊಡುವ ಗೌರವ ಅಲ್ಲ, ಒಳ್ಳೆಯ ವ್ಯಕ್ತಿತ್ವಕ್ಕೆ ಅವರಲ್ಲಿರುವ ಒಳ್ಳೆಯ ಗುಣಕ್ಕೆ ಕೊಡುವ ಗೌರವ ಹಾಗೂ ಘನತೆ. ಇನ್ನು ವ್ಯಕ್ತಿತ್ವ ಚಿನ್ನ ಮತ್ತು ಬೆಳ್ಳಿಗಿಂತಲೂ ಅಮೂಲ್ಯವಾದುದು. ವ್ಯಕ್ತಿತ್ವವನ್ನು ಕಳೆದುಕೊಂಡು ನಾವು ಪ್ರಪಂಚವನ್ನು ಗೆಲ್ಲಬೇಕಿಲ್ಲ. ಸ್ನೇಹಿತರೆ, ಸೌಂದರ್ಯಕ್ಕೆ ಎಂದು ಮರುಳಾಗದೆ ವ್ಯಕ್ತಿತ್ವಕ್ಕೆ ಆದ್ಯತೆ ನೀಡಬೇಕು. ಬಾಳಬೇಕಿರುವುದು ವ್ಯಕ್ತಿತ್ವದ ಜೊತೆ ಎಂಬ ವಾಸ್ತವಿಕ ಸತ್ಯದ ಅರಿವಿರಬೇಕು. ಅನ್ನ ಇದ್ದರೆ ಉಪವಾಸವಿಲ್ಲ, ಶಿಕ್ಷಣವಿದ್ದರೆ ವನವಾಸವಿಲ್ಲ. ಹಾಗೆ ಜ್ಞಾನದಿಂದ ಅಧಿಕಾರ ಸಿಗಬಹುದು, ಆದರೆ ಗೌರವ ಸಿಗಬೇಕೆಂದರೆ ವ್ಯಕ್ತಿತ್ವ ಇರಲೇಬೇಕು. ನಮ್ಮ ಹೊರರೂಪ, ಉಡುಗೆ ತೊಡುಗೆ, ಜ್ಞಾನ ತಿಳುವಳಿಕೆ, ಧೋರಣೆ, ಬುದ್ಧಿ ಚಾತುರ್ಯ, ಭಾವನೆಗಳನ್ನು ಪ್ರಕಟಿಸುವ ರೀತಿ ಸ್ವಾರ್ಥ ಪರಹಿತಕ್ಕೆ ಎಷ್ಟು ಆದ್ಯತೆ, ನೈತಿಕ ಮೌಲ್ಯಗಳು, ಪ್ರತಿಕ್ರಿಯೆಗಳು, ಜೀವನದ ಗುರಿ ಉದ್ದೇಶಗಳೆಲ್ಲ ಸೇರಿ ವ್ಯಕ್ತಿತ್ವ ಎನಿಸಿಕೊಳ್ಳುತ್ತವೆ. ವ್ಯಕ್ತಿತ್ವವು ವ್ಯಕ್ತಿಯ ದೈಹಿಕ ಮತ್ತು ಮಾನಸಿಕ ಗುಣಲಕ್ಷಣಗಳ ರೂಪವಾಗಿದೆ. ಸ್ನೇಹಿತರೆ, ಡಾಕ್ಟರ್ ಜಿಎಸ್ ಶಿವರುದ್ರಪ್ಪನವರು ಬರೆದ ಒಂದು ಕವನ ನೆನಪಿಗೆ ಬರುತ್ತಿದೆ, ಬನ್ನಿ ಕೇಳೋಣ.

0: ಹಾಗೆ ವ್ಯಕ್ತಿತ್ವವನ್ನು ಎಲ್ಲಿಯೂ ಹುಡುಕದೆ ಅದು ನಮ್ಮಲ್ಲಿಯೇ ಇದೆ, ನಮ್ಮಲ್ಲಿಯೇ ಅಡಗಿದೆ ಎಂಬ ಸತ್ಯದ ಅರಿವು ನಮಗಾಗಬೇಕು. ಸ್ನೇಹಿತರೆ, ಕಲ್ಲನ್ನು ಕೆತ್ತಿದಷ್ಟು ಸಣ್ಣದಾಗುತ್ತಾ ಒಳ್ಳೆಯ ರೂಪ ಪಡೆಯುತ್ತದೆ. ಹಾಗೆ ನಮ್ಮಲ್ಲಿರುವ ಅಹಂಕಾರವನ್ನು ಕೆತ್ತಿದಷ್ಟು ನಮ್ಮ ಒಳ್ಳೆಯ ವ್ಯಕ್ತಿತ್ವ ರೂಪುಗೊಳ್ಳುತ್ತದೆ. ನಮಗೆ ಸಿಗುವ ಗೌರವ ಸನ್ಮಾನಗಳಾಗಲಿ, ನಾವು ನಮಗೆ ಅಂತ ಅಥವಾ ನನ್ನದೇ ಅಥವಾ ನಾನೇ ಅಂತ ಸರ್ವತಃ ಭಾವಿಸಬಾರದು. ಇದೆಲ್ಲ ನಮ್ಮಲ್ಲಿರುವ ಒಳ್ಳೆಯ ಗುಣಗಳು ವ್ಯಕ್ತಿತ್ವಕ್ಕೆ ಅಂತ ತಿಳಿಯಬೇಕು. ಯಾವುದೇ ಹುದ್ದೆ, ಅಧಿಕಾರ, ಶ್ರೀಮಂತಿಕೆ, ಪದವಿಗಳು ಯಾವುದೂ ಶಾಶ್ವತವಲ್ಲ. ಆದರೆ ನಮ್ಮಲ್ಲಿರುವ ಸೃಜನಶೀಲ ವ್ಯಕ್ತಿತ್ವ, ಸ್ವರೂಪ ಗುಣಗಳು, ಪ್ರಾಮಾಣಿಕತೆ, ಸತ್ಯ, ನಿಷ್ಠೆ ಇವೆಲ್ಲವುಗಳು ಸದಾ ಮುತ್ತು ವಜ್ರದಂತೆ ನಮ್ಮಲ್ಲಿ ಸದಾ ಹೊಳೆಯುತ್ತಿರುತ್ತವೆ. ಸದಾ ನಮ್ಮ ವ್ಯಕ್ತಿತ್ವವು ವಜ್ರದಂತೆ ಹೊಳೆಯುತ್ತಿರಬೇಕು. ಅದಕ್ಕೆ ಬೆಲೆ ಕಟ್ಟಲಾಗದು. ವ್ಯಕ್ತಿ ಹಾಗೂ ವ್ಯಕ್ತಿತ್ವಕ್ಕೆ ಅಜಗಜಾಂತರ ವ್ಯತ್ಯಾಸವಿದೆ. ಸ್ನೇಹಿತರೆ, ವ್ಯಕ್ತಿತ್ವ ಸಲೀಲವಾಗಿ ಹರಿಯುವ, ಎಲ್ಲರೊಂದಿಗೆ ಬೆರೆಯುವ ನೀರಿನಂತಿರಬೇಕು. ಮಲಿನತೆಯನ್ನು ತೊಳೆಯುವ, ಶುಭ್ರತೆಯನ್ನು ಸೆಳೆಯುವ ನೀರಿನಂತಿರಬೇಕು. ನಮ್ಮಲ್ಲಿ ಒಳ್ಳೆಯ ವ್ಯಕ್ತಿತ್ವ ರೂಪುಗೊಳ್ಳಬೇಕೆಂದರೆ ನಾವು ಸದಾ ಹರಿಸ್ಮರಣೆ, ಧ್ಯಾನ, ಯೋಗ, ಜಪತಪಗಳನ್ನು ಮಾಡುವುದರ ಮೂಲಕ ಹರಿನಾಮ ಸ್ಮರಣೆ ಮಾಡಿ ಹರಿಯನ್ನು ಒಲಿಸಿಕೊಳ್ಳಬೇಕು. ನಮ್ಮ ಜೀವನದ ಕೆಲವು ಪರಿಸ್ಥಿತಿ ಸಂದರ್ಭಗಳು ನಮ್ಮ ವ್ಯಕ್ತಿತ್ವವನ್ನೇ ಜನರಿಗೆ ಪರಿಚಯಗೊಳಿಸುತ್ತವೆ, ಅಲ್ಲದೆ ಅನಾವರಣಗೊಳಿಸುತ್ತವೆ. ಯಾವುದೇ ಸಂದರ್ಭದಲ್ಲೂ, ಎಂತಹ ಕ್ಲಿಷ್ಟಕರ ಪರಿಸ್ಥಿತಿಯಲ್ಲೂ ಮನಸ್ಸು ಪರಿಶುದ್ಧವಾಗಿರಬೇಕು, ಆತ್ಮವಿಶ್ವಾಸ ಚೆನ್ನಾಗಿರಬೇಕು, ಆಡುವ ಮಾತಿನಲ್ಲಿ ಹಿಡಿತ ಇರಬೇಕು, ಒಳ್ಳೆಯವರ ಸಹವಾಸ ಮಾಡಬೇಕು, ನಂಬಿಕೆ ಎನ್ನುವುದನ್ನು ಉಳಿಸಿಕೊಳ್ಳಬೇಕು, ತಾಳ್ಮೆಯಿಂದ ವರ್ತಿಸಬೇಕು, ಬೇರೆಯವರ ಬಗ್ಗೆ ತಾತ್ಸಾರ ಭಾವ ತೋರಬಾರದು, ಎಲ್ಲರನ್ನೂ ಅರ್ಥೈಸಿಕೊಳ್ಳುವ ಮನೋಭಾವನೆ ಇರಬೇಕು. ಇದೆಲ್ಲವೂ ನಮ್ಮ ಸುಂದರ ವ್ಯಕ್ತಿತ್ವವನ್ನು ಸೂಚಿಸುತ್ತದೆ. ಸ್ನೇಹಿತರೆ, ವ್ಯಕ್ತಿತ್ವ ಹೇಗಿರಬೇಕು ಎಂದರೆ, ಚಿಪ್ಪನ್ನು ಒಡೆದಾಗ ಸಿಗುವ ಶುಭ್ರವಾದ ಮುತ್ತಿನಂತಿರಬೇಕು. ವ್ಯಕ್ತಿತ್ವಕ್ಕೆ ಸ್ಥಿರತೆ, ಮಾನಸಿಕ ಮತ್ತು ದೈಹಿಕ ಹಾವಭಾವಗಳು, ನಡವಳಿಕೆಗಳು ಎಲ್ಲವನ್ನೂ ಆಧರಿಸಿರುತ್ತದೆ. ಶರೀರದ ಹೊರರೂಪ, ಉಡುಗೆ ತೊಡುಗೆ, ಜ್ಞಾನ, ತಿಳುವಳಿಕೆ, ಧೋರಣೆ ಇವೆಲ್ಲವೂ ಕೂಡ ವ್ಯಕ್ತಿತ್ವಕ್ಕೆ ಸಂಬಂಧಪಟ್ಟವುಗಳಾಗಿವೆ. ಒಳ್ಳೆಯ ವ್ಯಕ್ತಿತ್ವ ಮುಖ್ಯ ಗುಣಗಳು ಏನೆಂದರೆ, ಸಂವಹನ, ಬೇರೆಯವರು ಹೇಳುವುದನ್ನು ಚೆನ್ನಾಗಿ ಕೇಳಿಸಿಕೊಳ್ಳಬೇಕು, ಪ್ರಾಮಾಣಿಕವಾಗಿ ಮಾತನಾಡುವುದು, ಎಲ್ಲದಕ್ಕೂ ಉತ್ಸಾಹ ತೋರಿಸುವುದು, ವಿಶ್ವಾಸ, ಇವು ಶ್ರೇಷ್ಠ ವ್ಯಕ್ತಿತ್ವದ ಲಕ್ಷಣಗಳು. ಹಾಗೆ ನಮ್ಮೆಲ್ಲರ ವ್ಯಕ್ತಿತ್ವ ಶುಭ್ರವಾದ ಆಕಾಶದಂತೆ, ಶುದ್ಧವಾಗಿ ಬೀಸುವ ಗಾಳಿಯಂತೆ ಮತ್ತು ಹರಿಯುವ ನೀರಿನಂತೆ ಸ್ವಚ್ಛಂದವಾಗಿರಲಿ ಎನ್ನುವುದೇ ನನ್ನ ಬಯಕೆ. ಸರ್ವೇ ಜನ ಸುಖಿನಾ ಭವಂತು.
1: ಇದುವರೆಗೂ ಕೇಳಿದಿರಿ ಚಿಂತನವನ್ನು. ಪ್ರಸ್ತುತಪಡಿಸಿದವರು ಲೇಖಕಿ ಹವ್ಯಾಸಿ ಬರಹಗಾರ್ತಿ ಶ್ರೀಮತಿ ವಿದ್ಯಾ ಉಪೇಂದ್ರ ಜೋಶಿಯವರು.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಆತ್ಮವಿಶ್ವಾಸ, ಸಕಾರಾತ್ಮಕ ಚಿಂತನೆ ಮತ್ತು ಭರವಸೆಯ ಬೆಳಕನ್ನು ನೀಡುವ ಕಾರ್ಯಕ್ರಮ ಗೀತ ರಹಸ್ಯ. ಪ್ರಸ್ತುತಪಡಿಸಲಿದ್ದಾರೆ ಭಕ್ತಿಯೋಗ ಅಭ್ಯಾಸ ಮಾಡುತ್ತಿರುವ ಮತ್ತು ಆಧ್ಯಾತ್ಮಿಕ ಚಿಂತಕರಾದ ಮಂಗಳೂರಿನ ಶ್ರೀಮತಿ ಶೋಭಾಮಯ್ಯ ಅವರು.
1: ಓಂ ನಮ

ಮಾಯಾ. ಹರೇ ಕೃಷ್ಣ. ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳುವಂತಹ ಗೀತ ರಹಸ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. 12ನೇ ಅಧ್ಯಾಯದಲ್ಲಿ ಭಕ್ತಿಯೋಗದ ಬಗ್ಗೆ ಭಗವಂತ ವಿವರಿಸುತ್ತಾ ಹೋಗ್ತಾರೆ. ಯಾವ ರೀತಿಯಲ್ಲಿ ಭಕ್ತಿಯನ್ನ ಮಾಡಬಹುದು, ಎಲ್ಲರೂ ಭಕ್ತಿಯನ್ನ ಮಾಡಬಹುದು, ಯಾವುದೇ ಸ್ಥಾನದಲ್ಲಿ ಇರಲಿ, ಯಾವುದೇ ಸ್ಥಿತಿ ಗತಿಯಲ್ಲಿರಲಿ ಭಕ್ತಿಯನ್ನ ಮಾಡಬಹುದು, ಭಗವಂತನ ಜೊತೆ ಕನೆಕ್ಟ್ ಆಗ್ಬಹುದು, ಅವರವರಿಗೆ ಅನುಕೂಲವಾಗುವಂತಹ ರೀತಿಯಲ್ಲಿ ಅನ್ನೋದನ್ನ ಭಗವಂತ ಹೇಳ್ತಾರೆ. ಹಲವಾರು ಆಪ್ಷನ್ಗಳನ್ನ ಕೊಡ್ತಾರೆ. ಸೊ ಅದರಲ್ಲಿ ಫಸ್ಟ್ ಬೆಸ್ಟ್ ಭಗವಂತ ಹೇಳ್ತಾ ಇರುವಂತದ್ದು ಅನನ್ಯ ಭಕ್ತಿ. ನನ್ನಲ್ಲಿ ನಿನ್ನ ಮನಸ್ಸನ್ನ ನಿಲ್ಲಿಸು, ನಿನ್ನ ಬುದ್ಧಿಯನ್ನ ಸಂಪೂರ್ಣವಾಗಿ ನನ್ನಲ್ಲಿ ತೊಡಗಿಸು. ನಿಸ್ಸಂದೇಹವಾಗಿ ಇದರಿಂದ ಯಾವಾಗ್ಲೂ ನೀನು ನನ್ನಲ್ಲಿ ವಾಸಿಸುವೆ, ನನ್ನಲ್ಲಿಗೆ ಬರುವೆ ಅಂತ ಭಗವಂತ ಹೇಳ್ತಾರೆ. ಸೊ ಎಂತಹ ಒಂದು ಭರವಸೆ ಭಗವಂತ ಇಲ್ಲಿ ಕೊಡ್ತಾ ಇರುವಂತದ್ದು, ಸಂಪೂರ್ಣ ಗ್ಯಾರಂಟಿ ಕೊಡ್ತಾ ಇದ್ದಾರೆ. ಖಂಡಿತವಾಗಿಯೂ ನೀನು ಪರಮಗತಿಯನ್ನ ಪಡೆಯುತ್ತೀಯ, ನೀನು ನನ್ನಲ್ಲಿ ಮನಸ್ಸನ್ನ ನಿಲ್ಲಿಸಿದಾಗ. ಇದನ್ನ ಅನನ್ಯ ಭಕ್ತಿ ಅಂತ ಹೇಳಲಾಗುತ್ತೆ. ಸೊ ಕೆಲವರು ಹೇಳ್ಬೋದು, ಸೊ ಭಗವಂತನಲ್ಲೇ ಮನಸ್ಸನ್ನ ನಿಲ್ಲಿಸುವುದು ಹೇಗೆ, ನಮ್ಮ ಬುದ್ಧಿಯನ್ನ ಭಗವಂತನಲ್ಲೇ ಸಂಪೂರ್ಣವಾಗಿ ತೊಡಗಿಸುವುದಕ್ಕೆ ಸಾಧ್ಯವಿಲ್ಲ, ತುಂಬಾ ಕಷ್ಟ ಅಂತ ಕೆಲವರು ಹೇಳ್ತಾರೆ. ಹಾಗಿದ್ರೆ ಬೇರೆ ಉಪಾಯ ಏನಾದ್ರೂ ಇದೆಯಾ, ಇದಕ್ಕಿಂತ ಸುಲಭವಾಗಿರುವಂತ ಉಪಾಯ ಏನಿದೆ ಅಂತ ಯಾರಾದ್ರೂ ಕೇಳ್ಬೋದು. ಶ್ರೀಕೃಷ್ಣ ಹೇಳ್ತಾರೆ, ಎಸ್, ಇದಕ್ಕಿಂತ ಇನ್ನೊಂದು ಸುಲಭವಾಗಿರುವಂತ ಉಪಾಯ, ನಿನ್ಗೆ ನನ್ನಲ್ಲಿ ಮನಸ್ಸನ್ನ ನಿಲ್ಲಿಸ್ಲಿಕ್ಕೆ ಆಗಿಲ್ಲ ಅಂದ್ರೆ ಬೇರೆ ರೀತಿಯಲ್ಲಿ ನೀನು ನನ್ನನ್ನ ಪಡೆಯಬಹುದು, ನನ್ನ ಭಕ್ತಿಯನ್ನ ಮಾಡಬಹುದು ಅಂತೇಳಿ. ಏನದು? 9ನೇ ಶ್ಲೋಕ. ಅಥ ಚಿತ್ತಂ ಸಮಾಧಾತುಂ ನಾಶಕ್ನೋಷಿ ಮೈ ಸ್ಥಿರಂ ಅಭ್ಯಾಸ ಯೋಗೇನಾಥತೋ ಮಾಮಿಚ್ಛಾಪ್ತುಂ ಧನಂಜಯ. ಧನಂಜಯ, ನಿಶ್ಚಲವಾಗಿ ನನ್ನಲ್ಲಿ ನಿನ್ನ ಮನಸ್ಸನ್ನು ನಿಲ್ಲಿಸಲು ಸಾಧ್ಯವಾಗದೇ ಇದ್ದರೆ ಭಕ್ತಿಯೋಗದ ನಿಯಂತ್ರಕ ತತ್ವಗಳನ್ನು ಅನುಸರಿಸಲು ಪ್ರಯತ್ನಿಸು. ಹೀಗೆ ನನ್ನನ್ನು ಸೇರುವ ಬಯಕೆಯನ್ನು ಬೆಳೆಸಿಕೋ. ನಿನ್ಗೆ ಅನನ್ಯ ಭಕ್ತಿ ಸಾಧ್ಯವಾಗಲಿಲ್ಲ ಅಂದ್ರೆ ಸಾಧನ ಭಕ್ತಿಯನ್ನ ನೀನು ಮಾಡಬಹುದು. ಸಾಧನ ಭಕ್ತಿ ಅಂದ್ರೆ ಏನು? ಭಕ್ತಿಯೋಗದ ನಿಯಂತ್ರಕ ತತ್ವಗಳನ್ನು ಅನುಸರಿಸುವಂತದ್ದು. ಸೊ ಈ ಶ್ಲೋಕದಲ್ಲಿ ಭಕ್ತಿಯೋಗದ ಎರಡು ಬೇರೆ ಬೇರೆ ಪ್ರಕ್ರಿಯೆಗಳನ್ನ ಸೂಚಿಸಿದೆ. ಮೊದಲನೆಯದು ದೇವೋತ್ತಮ ಪರಮ ಪುರುಷನಾದ ಕೃಷ್ಣನಲ್ಲಿ ಆಧ್ಯಾತ್ಮಿಕ ಪ್ರೀತಿಯಿಂದ ವಾಸ್ತವವಾಗಿ ಆಸಕ್ತಿಯನ್ನು ಬೆಳೆಸಿಕೊಂಡಿರುವವನಿಗೆ ಅನ್ವಯಿಸುತ್ತದೆ. ಮತ್ತೊಂದು ಪರಮ ಪುರುಷನಲ್ಲಿ ಆಧ್ಯಾತ್ಮಿಕ ಪ್ರೀತಿಯಿಂದ ಆಸಕ್ತಿಯನ್ನು ಬೆಳೆಸಿಕೊಳ್ಳದಿರುವವನಿಗೆ ಅನ್ವಯಿಸುತ್ತದೆ. ಕೃಷ್ಣಾನುರಾಗದ ಘಟ್ಟಕ್ಕೆ ಏರಲು, ಕಡೆಗೆ ಏರಲು ಮನುಷ್ಯನು ಅನುಸರಿಸಬಹುದಾದ ಈ ಎರಡನೆಯ ವರ್ಗದ ಜನರಿಗಾಗಿ ನಿಗದಿತವಾದ ಬೇರೆ ಬೇರೆ ವಿಧಿ ನಿಯಮಗಳಿವೆ. ಭಕ್ತಿಯೋಗ ಎಂದರೆ ಇಂದ್ರಿಯಗಳನ್ನು ಶುದ್ಧಿಗೊಳಿಸುವುದು. ಈಗ ಐಹಿಕ ಅಸ್ತಿತ್ವದಲ್ಲಿ ಇಂದ್ರಿಯಗಳು ಇಂದ್ರಿಯ ತೃಪ್ತಿಯಲ್ಲಿ ಮಗ್ನರಾಗಿರುವುದರಿಂದ ಸದಾ ಮಲಿನವಾಗಿರುತ್ತವೆ. ಭಕ್ತಿಯೋಗದ ಅಭ್ಯಾಸದಿಂದ ಈ ಇಂದ್ರಿಯಗಳು ಪರಿಶುದ್ಧವಾಗಬಹುದು. ಈ ಪರಿಶುದ್ಧ ಸ್ಥಿತಿಯಲ್ಲಿ ಅವು ನೇರವಾಗಿ ಭಗವಂತನ ಸಂಪರ್ಕವನ್ನ ಪಡೆಯುತ್ತವೆ. ಈ ಐಹಿಕ ಅಸ್ತಿತ್ವದಲ್ಲಿ ನಾನು ಯಾರೋ ಯಜಮಾನನಿಗಾಗಿ ಸೇವೆ ಸಲ್ಲಿಸ್ತಾ ಇರಬಹುದು, ಆದರೆ ನಾನು ನನ್ನ ಯಜಮಾನನ ಸೇವೆಯನ್ನ ಪ್ರೀತಿಯಿಂದ ಮಾಡುವುದಿಲ್ಲ, ಒಂದಿಷ್ಟು ದುಡ್ಡಿಗಾಗಿ ಮಾಡ್ತೇನೆ. ಯಜಮಾನನಿಗೂ ನನ್ನ ವಿಷಯದಲ್ಲಿ ಪ್ರೀತಿ ಇಲ್ಲ, ದುಡಿಸಿಕೊಂಡು ಹಣ ಕೊಡ್ತಾರೆ ಅಷ್ಟೇ, ಆದ್ರಿಂದ ಪ್ರೀತಿಯ ಪ್ರಶ್ನೆಯೇ ಇಲ್ಲ. ಆದರೆ ಆಧ್ಯಾತ್ಮಿಕ ಜೀವನಕ್ಕೆ ಪ್ರೀತಿಯು ಪರಿಶುದ್ಧ ಮಟ್ಟಕ್ಕೆ ಏರಬೇಕು. ಈಗಿರುವ ಇಂದ್ರಿಯಗಳ ಮೂಲಕ ಮಾಡುವ ಭಕ್ತಿ ಸೇವೆಯ ಅಭ್ಯಾಸದಿಂದ ಪ್ರೀತಿಯ ಆ ಘಟ್ಟವನ್ನ ಸಾಧಿಸಬಹುದು. ಈ ಭಗವತ್ ಪ್ರೇಮ ಈಗ ಪ್ರತಿಯೊಬ್ಬರ ಹೃದಯದಲ್ಲಿ ಸುಪ್ತವಾಗಿದೆ. ಅಲ್ಲಿ ದೇವರ ಪ್ರೀತಿಯು ಬೇರೆ ಬೇರೆ ರೀತಿಗಳಲ್ಲಿ ಪ್ರಕಟವಾಗುತ್ತೆ, ಆದರೆ ಐಹಿಕ ಸಂಪರ್ಕದಿಂದ ಅದು ಮಲಿನವಾಗಿದೆ. ಈಗ ಹೃದಯವನ್ನ ಐಹಿಕ ಸಂಪರ್ಕದ ಮಾಲಿನ್ಯದಿಂದ ಪರಿಶುದ್ಧಗೊಳಿಸಬೇಕು. ಸುಪ್ತವಾದ ಸಹಜವಾದ ಕೃಷ್ಣ ಪ್ರೇಮವನ್ನ ಪುನಶ್ಚೇತನಗೊಳಿಸಬೇಕು. ಇದೇ ಸಂಪೂರ್ಣ ಪ್ರಕ್ರಿಯೆ. ಭಕ್ತಿಯೋಗದ ನಿಯಂತ್ರಕ ತತ್ವಗಳನ್ನ ಅಭ್ಯಾಸ ಮಾಡಲು ನಾವು ತಜ್ಞ ಗುರುವಿನ ಮಾರ್ಗದರ್ಶನದಲ್ಲಿ ಕೆಲವು ತತ್ವಗಳನ್ನ ಆಚರಿಸಬೇಕು. ಬೆಳಿಗ್ಗೆ ಬೇಗನೆ ಏಳುವಂಥದ್ದು, ಸ್ನಾನ ಮಾಡುವಂಥದ್ದು, ದೇವಸ್ಥಾನವನ್ನ ಪ್ರವೇಶಿಸಿ ಪ್ರಾರ್ಥನೆಯನ್ನು ಸಲ್ಲಿಸುವಂಥದ್ದು, ಅಥವಾ ಮನೆಯಲ್ಲೇ ಭಗವಂತನ ನಾಮ ಜಪವನ್ನ ಮಾಡುವಂಥದ್ದು, ಸಂಕೀರ್ತನೆ ಮಾಡುವಂಥದ್ದು, ಅಥವಾ ಭಗವಂತನಿಗೆ ಹೂವನ್ನ ಅರ್ಪಿಸುವಂಥದ್ದು. ನಾವು ಪ್ರತಿನಿತ್ಯ ನಾವು ಬೆಳಿಗ್ಗೆ ತಿಂಡಿ ಅನ್ನ ಮಾಡ್ತೀವಿ, ಬ್ರೇಕ್ಫಾಸ್ಟ್ ಅನ್ನ, ಅದನ್ನ ಭಗವಂತನಿಗೆ ಅರ್ಪಿಸಿ ತಿನ್ನುವಂಥದ್ದು. ಸೊ ಮಾಡುವಾಗಲೂ ಭಗವಂತನ ಪ್ರಜ್ಞೆಯಿಂದ ಅದನ್ನ ಮಾಡುವಂಥದ್ದು. ಹಾಗೆ ನಾವು ಮಾಡುವಂತ ಎಲ್ಲಾ ಕೆಲಸವನ್ನ ಭಗವಂತನಿಗೆ ಅರ್ಪಿಸಿ ನಾವು ಮಾಡಿದ್ರೆ ಅದು ಭಕ್ತಿ ಸೇವೆಯಾಗುತ್ತದೆ. ಉದಾಹರಣೆಗೆ ಮನೆಯನ್ನ ನಾವು ಸ್ವಚ್ಛಗೊಳಿಸುವಾಗ, ಸೊ ಭಗವಂತನ ಮಂದಿರವಿದು, ಅದನ್ನ ನಾನು ಸ್ವಚ್ಛಗೊಳಿಸ್ತಾ ಇದ್ದೀನಿ ಅನ್ನುವಂತ ಭಾವ. ಅಡುಗೆ ಮಾಡುವಾಗ ನಾನು ಭಗವಂತನಿಗೋಸ್ಕರ ಅಡುಗೆ ಮಾಡ್ತಾ ಇದ್ದೀನಿ ಅನ್ನುವಂತ ಭಾವದಿಂದ ಅಡುಗೆ ಮಾಡುವಂಥದ್ದು, ಎಲ್ಲಾ ಕೆಲಸವನ್ನ ಭಗವಂತನಿಗೆ ಅರ್ಪಿಸಿ ಮಾಡುವಂಥದ್ದು. ಸೊ ಇದು ಹೀಗೆ ಮಾಡೋದ್ರಿಂದ ಇದು ಭಕ್ತಿಯೋಗದ ನಿಯಂತ್ರಕ ತತ್ವಗಳನ್ನ ಅನುಸರಿಸಿದಾಗೆ ನಾವು ಆಗುತ್ತೆ. ಸೊ ಮನುಷ್ಯನ ಅನುಸರಿಸಬೇಕಾದ ಹಲವಾರು ನಿಯಮ ನಿಬಂಧನೆಗಳಿವೆ. ಪರಿಶುದ್ಧ ಭಕ್ತರಿಂದ ಸದಾ ಭಗವದ್ಗೀತೆ ಮತ್ತು ಭಾಗವತಮನ್ನ ಕೇಳುವುದು ಕೂಡ ಈ ನಿಯಮಗಳಲ್ಲಿ ಒಂದು. ಯಾರೇ ಆಗಲಿ ದೇವರ ಪ್ರೇಮದ ಎತ್ತರಕ್ಕೆ ಏರಲು ಈ ಸಾಧನೆ ನೆರವಾಗಬಲ್ಲದು. ಅನಂತರ ಭಗವಂತನ ದಿವ್ಯ ಸಾಮ್ರಾಜ್ಯದಲ್ಲಿ ಆತನ ಮುನ್ನಡೆ ನಿಶ್ಚಯವಾದದ್ದು. ನಿಯಮ ನಿಯಂತ್ರಣಗಳನ್ನು ಅನುಸರಿಸಿ ಗುರುಗಳ ಮಾರ್ಗದರ್ಶನದಲ್ಲಿ ಭಕ್ತಿಯೋಗವನ್ನು ಆಚರಿಸಿದರೆ ಭಗವತ್ ಪ್ರೇಮದ ಹಂತವನ್ನು ನಿಶ್ಚಯವಾಗಿಯೂ ತಲುಪಬಹುದು.
ಈಗ ನಮ್ಗೆ ಅನನ್ಯ ಭಕ್ತಿಯನ್ನ ಮಾಡಲು ಸಾಧ್ಯವಾಗಿಲ್ಲ ಅಂದ್ರೆ ನಾವು ಸಾಧನ ಭಕ್ತಿಯನ್ನ ಮಾಡುವಂಥದ್ದು. ಕ್ರಮೇಣವಾಗಿ ನಾವು ಸಾಧನೆಯನ್ನ ಮಾಡುವುದರ ಮೂಲಕ ನಮ್ಮನ್ನ ನಾವು ಪರಿಶುದ್ಧಗೊಳಿಸಿ ಭಗವಂತನಲ್ಲಿ ಪ್ರೀತಿ ಪ್ರೇಮವನ್ನ ಅದು ಅಂದ್ರೆ ಸ್ಥಾಪಿಸುವಂಥದ್ದು, ಇದು ಸಾಧನ ಭಕ್ತಿಯಾಗುತ್ತೆ. ಸಾಧನ ಭಕ್ತಿಯ ಅವಶ್ಯಕತೆ ನಮ್ಗೆ ಇದೆ. ನಾವು ಮೊದಲಿಗೆ ನಾವು ಅದನ್ನ ಪ್ರೀತಿಯಿಂದ ಮಾಡುವುದಿಲ್ಲ, ಕರ್ತವ್ಯ ಅಂದ್ಕೊಂಡು ಮಾಡ್ತೀವಿ. ಬರ್ತಾ ಬರ್ತಾ ಅದು ನಮ್ಗೆ ಅದು ಅಭ್ಯಾಸವಾಗಿ ಕೊನೆಗೆ ನಾವು ಅದನ್ನ ಇಷ್ಟಪಟ್ಟು ಮಾಡುವಂತಹ ಆ ಪರಿಸ್ಥಿತಿಗೆ ನಾವು ಬರುತ್ತೇವೆ. ಸೊ ಆದ್ರಿಂದ ಇಲ್ಲಿ ಶ್ರೀಕೃಷ್ಣ ಹೇಳ್ತಾ ಇರುವಂತಹ ಎರಡನೆಯ ಮಾರ್ಗ ಇದು ಕೂಡ ಅತ್ಯುತ್ತಮ ಮಾರ್ಗವೇ. ಕ್ರಮೇಣ ಅದು ನಮ್ಮನ್ನ ಒಂದು ಅನನ್ಯ ಭಕ್ತಿಯೆಡೆಗೆ ಅದು ನಮ್ಮನ್ನ ಕೊಂಡೊಯ್ಯುತ್ತದೆ ಅಂತೇಳಿ. ಸೊ ಕೆಲವರು ಹೇಳ್ಬೋದು ಭಕ್ತಿಯೋಗದ ನಿಯಂತ್ರಕ ತತ್ವಗಳನ್ನ ಅನುಸರಿಸೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಸೊ ಹೇಗೆ ಮಾಡುವಂಥದ್ದು, ಬೆಳಿಗ್ಗೆ ಬೇಗ ಹೇಳುವಂಥದ್ದು, ಭಗವಂತನ ನಾಮ ಜಪ ಜಪಿಸುವಂಥದ್ದು, ನಾವು ಆಫೀಸಿಗೆ ಹೋಗ್ತೀವಿ, ನಮಗೆ ನಾವು ಬ್ಯುಸಿ ಇರ್ತೀವಿ, ಈ ಬ್ಯುಸಿ ಶೆಡ್ಯೂಲಲ್ಲಿ ಅದನ್ನೆಲ್ಲ ಮಾಡೋಕ್ಕಾಗಲ್ಲ, ಬೇರೆ ಯಾವುದಾದ್ರೂ ಮಾರ್ಗ ಇದೆಯಾ ಅಂತ ಯಾರಾದರೂ ಕೇಳಿದರೆ ಶ್ರೀಕೃಷ್ಣ ಮೂರನೇ ಮಾರ್ಗವನ್ನು ಹೇಳುತ್ತಾರೆ. ಎಸ್, ಇದೆ ಅಂಥೇಳಿ. ಹತ್ತನೇ ಶ್ಲೋಕ. ಅಭ್ಯಾಸ

0: ಸಿ ಭಕ್ತಿಯೋಗದ ನಿಯಮಗಳನ್ನು ಅಭ್ಯಾಸ ಮಾಡಲು ನಿನಗೆ ಸಾಧ್ಯವಾಗದೇ ಇದ್ದರೆ ನನಗಾಗಿ ಕೆಲಸ ಮಾಡಲು ಪ್ರಯತ್ನಿಸು. ಏಕೆಂದರೆ ನನಗಾಗಿ ಕೆಲಸ ಮಾಡುವುದರಿಂದ ನೀನು ಪರಿಪೂರ್ಣ ಸ್ಥಿತಿಗೆ ಬರುವೆ. ಸೊ ನಿನಗೆ ಭಕ್ತಿಯೋಗದ ನಿಯಂತ್ರಕ ತತ್ವಗಳನ್ನು ಅನುಸರಿಸಿಕಾಗಲಿಲ್ಲ ಅಂದರೆ ನನಗೋಸ್ಕರ ಕೆಲಸ ಕೂಡ ನೀನು ಮಾಡಬಹುದು ಅಂತೇಳಿ. ಗುರುವಿನ ಮಾರ್ಗದರ್ಶನದಲ್ಲಿ ಭಕ್ತಿಯೋಗದ ನಿಯಂತ್ರಕ ತತ್ವಗಳನ್ನು ಆಚರಿಸಲಾರದವನು ಕೂಡ ಪರಮಪ್ರಭುವಿಗಾಗಿ ಕೆಲಸ ಮಾಡುವ ಮೂಲಕ ಈ ಪರಿಪೂರ್ಣ ಘಟ್ಟಕ್ಕೆ ಸೆಳೆದುಕೊಳ್ಳಲ್ಪಡಬಹುದು. ಈ ಕೆಲಸವನ್ನ ಮಾಡುವುದು ಹೇಗೆ ಅನ್ನೋದನ್ನ 11ನೇ ಅಧ್ಯಾಯದ 55ನೇ ಶ್ಲೋಕದಲ್ಲಿ ಹೇಳಲಾಗಿದೆ. ಮತ್ಕರ್ಮ ಪರಮೋಭವ ಅಂತ ಭಗವಂತ ಹೇಳ್ತಾರೆ. ಎಲ್ಲಾ ಕಾರ್ಯಗಳನ್ನ ಭಗವಂತನಿಗೆ ಅರ್ಪಿಸಿ ಮಾಡುವಂಥದ್ದು ಹಾಗೂ ಭಗವಂತನ ಬಗೆಗಿನ ಪ್ರಸಾರ ಕಾರ್ಯದಲ್ಲಿ ಕೂಡ ತೊಡಗಿಕೊಳ್ಳುವಂಥದ್ದು ಕೂಡ ಇದು ಕೂಡ ಭಗವಂತನಿಗೋಸ್ಕರ ಕೆಲಸ ಮಾಡುವಂಥದ್ದು ಅಂತೇಳಿ. ಆದ್ರಿಂದ ಭಕ್ತಿಯೋಗದ ನಿಯಂತ್ರಕ ತತ್ವಗಳನ್ನು ನೇರವಾಗಿ ಅಭ್ಯಾಸ ಮಾಡಲಾರದವನು ಇಂತಹ ಕಾರ್ಯದಲ್ಲಿ ನೆರವಾಗಬಹುದು. ಎಲ್ಲಾ ಪ್ರಯತ್ನಕ್ಕೂ ಭೂಮಿ, ಬಂಡವಾಳ, ವ್ಯವಸ್ಥೆ ಮತ್ತು ಶ್ರಮಗಳು ಅಗತ್ಯ. ವಾಣಿಜ್ಯ ವ್ಯವಹಾರದಲ್ಲಿ ಮನುಷ್ಯನಿಗೆ ವಾಸಿಸಲು ಒಂದು ಸ್ಥಳ, ಬಳಸಲು ಒಂದಿಷ್ಟು ಬಂಡವಾಳ, ಶ್ರಮ ಮತ್ತು ವಿಸ್ತರಿಸಲು ವ್ಯವಸ್ಥೆ ಹೇಗೆ ಅಗತ್ಯವೋ ಹಾಗೆ ಭಗವಂತನ ಸೇವೆಯಲ್ಲಿ ಇವು ಅಗತ್ಯ. ಇರುವ ಒಂದೇ ವ್ಯತ್ಯಾಸ ಎಂದರೆ ಪ್ರಾಪಂಚಿಕತೆಯಲ್ಲಿ ಮನುಷ್ಯ ಇಂದ್ರಿಯ ತೃಪ್ತಿಗಾಗಿ ಕೆಲಸ ಮಾಡುತ್ತಾನೆ. ಇಲ್ಲಿ ಕೆಲಸವನ್ನು ಕೃಷ್ಣನ ತೃಪ್ತಿಗಾಗಿ ಮಾಡಬಹುದು ಮತ್ತು ಅದು ಆಧ್ಯಾತ್ಮಿಕ ಚಟುವಟಿಕೆಯಾಗುತ್ತದೆ. ತಕ್ಕಷ್ಟು ಹಣವಿರುವ ಮನುಷ್ಯನು ಕೃಷ್ಣ ಪ್ರಜ್ಞೆಯ ಪ್ರಸಾರಕ್ಕಾಗಿ ಒಂದು ಅವನು ಏನನ್ನಾದರೂ ಒಂದು ಕಚೇರಿಯನ್ನು ಕಟ್ಟಬಹುದು ಅಥವಾ ದೇವಸ್ಥಾನವನ್ನು ಕಟ್ಟಬಹುದು, ಇಲ್ಲವೇ ಪ್ರಕಟಣೆಗಳಿಗೆ ನೆರವಾಗಬಹುದು. ಹೀಗೆ ನಾನಾ ಕಾರ್ಯಕ್ಷೇತ್ರಗಳಿವೆ ಮತ್ತು ಇಂತಹ ಕಾರ್ಯದಲ್ಲಿ ಆಸಕ್ತನಾಗಬೇಕು. ಕರ್ಮಫಲವನ್ನು ತ್ಯಾಗ ಮಾಡಲಾರದವನು ಅದರ ಒಂದು ಭಾಗವನ್ನಾದರೂ ಕೃಷ್ಣ ಪ್ರಜ್ಞೆಯನ್ನು ಪ್ರಸಾರ ಮಾಡಲು ತ್ಯಾಗ ಮಾಡಬಹುದು. ಕೃಷ್ಣ ಪ್ರಜ್ಞೆಗಾಗಿ ಸ್ವಯಂ ಪ್ರೇರಣೆಯಿಂದ ಮಾಡುವ ಈ ಸೇವೆಯು ಮನುಷ್ಯನು ಭಗವತ್ ಪ್ರೇಮದಲ್ಲಿ ಇನ್ನೂ ಮೇಲಿನ ಸ್ಥಿತಿಗೆ ಏರಲು ನೆರವಾಗುತ್ತೆ. ಇದರಿಂದ ಆತ ಪರಿಪೂರ್ಣನಾಗುತ್ತಾನೆ. ಸೊ ಭಗವಂತನಿಗೋಸ್ಕರ ಕೆಲಸ ಮಾಡುವುದಂದ್ರೆ, ಈಗ ಉದಾಹರಣೆಗೆ ಆಫೀಸಿಗೆ ಹೋಗಿ ಕೆಲಸ ಮಾಡುವಂಥವರು, ಸೊ ತಮ್ಮ ಆದಾಯದ ಒಂದಿಷ್ಟು ಭಾಗವನ್ನ 1% or 2% ಅದನ್ನ ಭಗವಂತನಿಗೆ ಅರ್ಪಿಸಿದ್ರೆ ಅದು ಕೂಡ ಭಗವಂತನಿಗೆ ಕೆಲಸ ಮಾಡಿದಾಗುತ್ತೆ, ಅವರ ಇನ್ಕಮ್ ಕೂಡ ಪ್ಯೂರಿಫೈ ಆಗುತ್ತೆ ಇದರಿಂದ. ಸೊ ಈ ಮೂಲಕ ಕೂಡ ನಾವು ಭಗವಂತನಲ್ಲಿಗೆ ಬರಬಹುದು, ಪರಿಪೂರ್ಣ ಸ್ಥಿತಿಗೆ ನಾವು ಹೋಗ್ಬಹುದು ಅನ್ನುವಂತ ಇನ್ನೊಂದು ಆಪ್ಷನ್ ಅನ್ನ ಭಗವಂತ ಇಲ್ಲಿ ಕೊಡ್ತಾರೆ. ಸೊ ಅದು ಕೂಡ ಆಗಿಲ್ಲ ಅಂದ್ರೆ ಭಗವಂತ ಇನ್ನೊಂದು ಆಪ್ಷನ್ ಅನ್ನ, ನೆಕ್ಸ್ಟ್ ಆಪ್ಷನ್ ಯಾವುದದು ಕೊಡುವಂಥದ್ದು. ಸೊ ಮೊದಲನೆಯದು ಭಗವಂತ ಹೇಳ್ತಾ ಇರುವಂತದ್ದು ಅನನ್ಯ ಭಕ್ತಿ, ಎರಡನೆಯದು ಸಾಧನ ಭಕ್ತಿ, ಮೂರನೆಯದು ಅಭ್ಯಾಸ ಅಂದ್ರೆ ಕರ್ಮವನ್ನ ನನಗೆ ಅರ್ಪಿಸಿ ಮಾಡುವಂತ, ನನಗೋಸ್ಕರ ಕೆಲಸ ಮಾಡುವಂಥದ್ದು ಅಂತ ಭಗವಂತ ಹೇಳ್ತಾರೆ. ಸೊ ನಾಲ್ಕನೆಯದು ಭಗವಂತ ಏನ್ ಹೇಳ್ತಾರೆ ಅಂತೇಳಿ ನೋಡೋಣ. ಅಥಹಿತದಪ್ಯ ಶಕ್ತೋಸಿ ಕರ್ತುಂ ಮದ್ಯೋಗ ಮಾಶ್ರಿತ ಸರ್ವ ಕರ್ಮ ಫಲ ತ್ಯಾಗಂ ತತಃ ಕುರು ಯತಾತ್ಮವಾನ್. ನನ್ನ ಪ್ರಜ್ಞೆಯಲ್ಲಿ ಕೆಲಸ ಮಾಡಲು ನಿನಗೆ ಸಾಧ್ಯವಿಲ್ಲದೆ ಇದ್ದರೆ ನಿನ್ನ ಎಲ್ಲ ಕರ್ಮಫಲವನ್ನು ತ್ಯಾಗ ಮಾಡಿ ಆತ್ಮಸ್ಥಿತನಾಗಿರಲು ಪ್ರಯತ್ನಿಸು. ಇದು ಹೇಗೆ ಅನ್ನೋದನ್ನ ನಾವು ನಾಳಿನ ಎಪಿಸೋಡ್ ಅಲ್ಲಿ ತಿಳಿದುಕೊಳ್ಳೋಣ. ಹರೇ ಕೃಷ್ಣ.
1: ಇದುವರೆಗೂ ಕೇಳಿದ್ರಿ ಗೀತರಹಸ್ಯ ಕಾರ್ಯಕ್ರಮ. ಪ್ರಸ್ತುತಪಡಿಸಿದವರು ಶ್ರೀಮತಿ ಶೋಭಾಮಯ್ಯ ಅವರು. ಹೀಗೆ ಕೇಳ್ತಾ ಇರಿ 90.4 FM ಅನ್ನು. ನಮಸ್ಕಾರ.

0: भक्तिमय सकाळ मध्ये आता मी निरोप घेणार आहे, पण जाण्यापूर्वी आजच्या पुण्यतिथी. पी पी खालीद भारतीय अभिनेते यांची आज पुण्यतिथी. रायमोहन परिदा भारतीय अभिनेते यांची पुण्यतिथी आजच. वासुदेवानंद सरस्वती वासुदेव गणेश टेंबे यांची पुण्यतिथी आजच्याच दिवशी. व्ही व्ही गिरी भारताचे चौथे राष्ट्रपती भारतरत्न यांची पुण्यतिथी आजच आहे. राणी दुर्गावती गौंड साम्राज्याची राणी यांची पुण्यतिथी आजच आहे. या होत्या आजच्या पुण्यतिथीने. यासोबत मनीषा निरोप घेतीये. उद्या पुणे येईनच, पण तोपर्यंत तुम्ही एकत्र वेणुधुनी 90.4 FM KLE कनसू. नमस्कार.
1: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
2: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
1: KLE ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ. ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
2: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
1: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ BMT ಅತಿ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ. ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
2: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08312552500 ಮತ್ತು 2473777 ಮೊಬೈಲ್ ಸಂಖ್ಯೆ 6360712326 or just dial 1099.
2: ಇಂದೇ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

ಎಲ್ಲರಿಗೂ ನಮಸ್ಕಾರ, ಬೆಳಗಿನ ಶುಭೋದಯಗಳು. ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು ಕೆಎಲ್ಇ ವೇಣುಧ್ವನಿ 90.4 FM. ಪ್ರೀತಿಯ ಸ್ವಾಗತ ನಮ್ಮ ಇಂದಿನ ಪ್ರಸಾರದಲ್ಲಿ. ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 8 ಗಂಟೆಯಿಂದ 8:15 ಕ್ಕೆ ವಾರ್ತೆಗಳು ಹಿಂದಿ ಭಾಷೆಯಲ್ಲಿ, 8:15 ದಿಂದ 8:30 ದವರೆಗೆ ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ, 8:30 ದಿಂದ 9 ಗಂಟೆಯವರೆಗೆ ಕೆಎಲ್ಇ ಔಷಧಿಯ ಜ್ಞಾನ ಸರಣಿ ಕಾರ್ಯಕ್ರಮ, 9:00 ದಿಂದ 9:30 ಕ್ಕೆ ವಿಶೇಷ ಕಾರ್ಯಕ್ರಮಗಳು, 9:30 ದಿಂದ 10 ಗಂಟೆಯವರೆಗೆ ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ, 10:00 ದಿಂದ 12 ಗಂಟೆಯವರೆಗೆ ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ, 12:00 ದಿಂದ 12:30 ಕ್ಕೆ ಕನ್ನಡ ಜನಪದ ಗೀತೆಗಳ ಕಾರ್ಯಕ್ರಮ ಜನಪದ ಸಿರಿ, 12:30 ದಿಂದ 1 ಗಂಟೆಯವರೆಗೆ ಪ್ರಸಾರವಾಗಲಿದೆ ಗೀತ ಸಂಗಮ ಕಾರ್ಯಕ್ರಮ, 1:00 ದಿಂದ 1:30 ಕ್ಕೆ ಕೆಎಲ್ಇ ಚಿತ್ರಮಾಲಾ ಕನ್ನಡ ಚಿತ್ರಗೀತೆಗಳು, 1:30 ದಿಂದ 2 ಗಂಟೆಯವರೆಗೆ ಮಹಿಳಾ ಜಗತ್ತು ಮರಾಠಿ ಸಮಯದಲ್ಲಿ, 2:00 ದಿಂದ 2:15 ಕ್ಕೆ ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ, 2:15 ದಿಂದ 4 ಗಂಟೆಯವರೆಗೆ ಕೆಎಲ್ಇ ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ, 4:00 ದಿಂದ 4:30 ಕ್ಕೆ ಭಾಷಾ ಸಂಗಮ ಕಾರ್ಯಕ್ರಮ, 4:30 ದಿಂದ 5 ಗಂಟೆಯವರೆಗೆ ಪ್ರಸಾರವಾಗಲಿದೆ ಸಂಧ್ಯಾ ಸಮಯ, 5:00 ದಿಂದ 7:35 ಕ್ಕೆ ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ, 7:35 ದಿಂದ 7:45 ಕ್ಕೆ ವಾರ್ತೆಗಳು ಕನ್ನಡ ಭಾಷೆಯಲ್ಲಿ, 7:45 ದಿಂದ 8 ಗಂಟೆಯವರೆಗೆ ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು, 8:00 ದಿಂದ 8:15 ಕ್ಕೆ ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ, 8:15 ದಿಂದ 9 ಗಂಟೆಯವರೆಗೆ ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಮೆಲ್ಲುಸಿರೆ ಸವಿಗಾನ ಹಳೆಯ ಕನ್ನಡ ಚಿತ್ರಗೀತೆಗಳ

0: ಎಎಲ್ಇ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಬೆಳಗಾವಿ 2026-27 ಪ್ರವೇಶಗಳು ಪ್ರಾರಂಭ. ಡಾಕ್ಟರ್ ಎಂಎಸ್ ಶೇಷಗಿರಿ ಕ್ಯಾಂಪಸ್ ಬೆಳಗಾವಿ. ಕೆಸಿಇಟಿ ಕೋಡ್ E036, ಕಾಮೆಡ್ ಕೆ ಕೋಡ್ E065. 2025-26 500ಕ್ಕೂ ಹೆಚ್ಚು ನೇಮಕಾತಿ ಆಫರ್ಗಳು ಲಭಿಸಿವೆ. ವಿದ್ಯಾರ್ಥಿಗಳಿಗೆ ವಾರ್ಷಿಕ 16 LPA ವರೆಗಿನ ಕನಿಷ್ಠ ಪ್ಯಾಕೇಜ್ ದೊರೆತಿದೆ. 150ಕ್ಕೂ ಹೆಚ್ಚು ಅನುಭವಿ ಶಿಕ್ಷಕರು ಹಾಗೂ 50ಕ್ಕೂ ಹೆಚ್ಚು ಡಾಕ್ಟರೇಟ್ ಪದವೀಧರರಿದ್ದಾರೆ. ಸುಸಜ್ಜಿತ ಲರ್ನಿಂಗ್ ಫ್ಯಾಕ್ಟರಿ, ಟಿಂಕರಿಂಗ್ ಲ್ಯಾಬ್ ಮತ್ತು ವೈಫೈ ಸಹಿತ ಹಾಸ್ಟೆಲ್ ವ್ಯವಸ್ಥೆ ಇದೆ. ಬಯೋಮೆಡಿಕಲ್ ಇಂಜಿನಿಯರಿಂಗ್, ಕೆಮಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ UG ಕೋರ್ಸ್ಗಳು, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ AI, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, BCA, MCA, MBA ಮತ್ತು MTech ಇನ್ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಸಿವಿಲ್ ಲಭ್ಯವಿದೆ. ಇನ್ಫೋಸಿಸ್, ಜುನಿಪರ್ HPE, ಫೆಡರಲ್ ಬ್ಯಾಂಕ್ ಮತ್ತು ಬಾಷ್ ನಂತಹ 60+ ಪ್ರತಿಷ್ಠಿತ ಕಂಪನಿಗಳು ಭೇಟಿ ನೀಡುತ್ತವೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 0831-244-0322 ಅಥವಾ www.aletech.ac.in ಗೆ ಭೇಟಿ ನೀಡಿ.
1: ಕೇಲಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ ಚಿಕ್ಕೋಡಿ. ಅಡ್ಮಿಷನ್ಸ್ ಓಪನ್ ಫಾರ್ 2026-27. ಬಿ ಕೋರ್ಸಸ್ ಅವೈಲೇಬಲ್: ಸಿವಿಲ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಅಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡೇಟಾ ಸೈನ್ಸ್. PG ಕೋರ್ಸಸ್ ಅವೈಲೇಬಲ್: ಮಾಸ್ಟರ್ಸ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಅಂಡ್ ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್. ದ ಕಾಲೇಜ್ ಇಸ್ NBA ಅಕ್ರೆಡಿಟೆಡ್ ಅಂಡ್ ಹ್ಯಾಸ್ ಬಿನ್ ರೆಕಗ್ನೈಸ್ಡ್ ಬೈ ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಆಸ್ ಎ ಮಾಡೆಲ್ ಇಂಜಿನಿಯರಿಂಗ್ ಕಾಲೇಜ್. ಕರಿಯರ್ ಅಪರ್ಚುನಿಟೀಸ್, 100% ಪ್ಲೇಸ್ಮೆಂಟ್ ಅಸಿಸ್ಟೆನ್ಸ್ ವಿತ್ ರಿಕ್ರೂಟ್ಮೆಂಟ್ ಸಪೋರ್ಟ್ ಫ್ರಮ್ ಮೋರ್ ದನ್ 50 companies including Infosys, Tata Group and Wipro. Special coaching is provided for UPSC, KPSC and GATE along with academic workshops. The campus offers 500 Mbps Wi-Fi, a well-equipped library and digital classrooms. Separate well-furnished hostel facilities are available for boys and girls. College bus facilities are available on more than 10 major surrounding routes. Admissions are conducted as per Government of Karnataka norms, CET code E167. For more information, call 9483047799 or visit www.kleceet.edu.in.

ಹುಬ್ಬಳ್ಳಿಯ KLE ಫಿಸಿಯೋಥೆರಪಿ ಕಾಲೇಜ್ ನಿಮ್ಮ ಕನಸಿಗೆ ನೀಡುವೆವು ಹೊಸ ಸ್ಟೇಜ್. ಅತ್ಯಾಧುನಿಕ ಲ್ಯಾಬ್, ಸ್ಮಾರ್ಟ್ ಕ್ಲಾಸ್ ರೂಮ್ಗಳ ಸೌಲಭ್ಯ, ನುರಿತ ತಜ್ಞರಿಂದ ಕ್ಲಿನಿಕಲ್ ತರಬೇತಿ ಲಭ್ಯ. ಬಿಪಿಟಿ ಪ್ರವೇಶಗಳು ಆರಂಭವಾಗಿದೆ. ಬನ್ನಿ, ಉಜ್ವಲ ಭವಿಷ್ಯ ನಿಮ್ಮದಾಗಿದೆ. KLE ಫಿಸಿಯೋಥೆರಪಿ ಕಾಲೇಜ್, ಹುಬ್ಬಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 8660335218. ವೆಬ್ಸೈಟ್ kcpt.kaher.edu.in. KLE ಸಂಸ್ಥೆ, ನಿಮ್ಮ ಯಶಸ್ಸಿನ ಭರವಸೆ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವಣಧ್ವನಿ 90.4 FM. ನಮ್ಮ ಇಂದಿನ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಅಂಗವಾಗಿ ಸರಣಿ ಜಾಗೃತಿ ಕಾರ್ಯಕ್ರಮದಲ್ಲಿ ಯೋಗದ ಮಹತ್ವದ ಕುರಿತು ಮಾಹಿತಿಯನ್ನ ಹಂಚಿಕೊಳ್ಳಲಿದ್ದಾರೆ ಮಹಾಲಕ್ಷ್ಮಿ ಮಹಿಳಾ ಮಂಡಳದ ಕಮಿಟಿಯ ಸದಸ್ಯರು ಹಾಗೂ ಜಪಾನಿನಲ್ಲಿ 2 ವರ್ಷಗಳ ಕಾಲ ಇಂಗ್ಲಿಷ್ ಶಿಕ್ಷಕಿಯಾಗಿ ಕಾರ್ಯವನ್ನ ನಿರ್ವಹಿಸಿದಂತಹ ಚೇತನಾ ಡಿಎಂ ಅವರು.
1: ಎಲ್ಲ ಕೆಎಲ್ಇ ವೇಣುಧ್ವನಿಯ ಶ್ರೋತೃಗಳಿಗೆ ನನ್ನ ಆತ್ಮೀಯ ನಮಸ್ಕಾರಗಳು. ಪ್ರತಿ ವರ್ಷ ಜೂನ್ 21ರಂದು ವಿಶ್ವದಾದ್ಯಂತ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸಲಾಗುತ್ತದೆ. ಭಾರತದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರು 2014ರ ಸೆಪ್ಟೆಂಬರ್ 27ರಲ್ಲಿ ನಡೆದ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿಯಲ್ಲಿ ಯೋಗ ದಿನದ ಕುರಿತು ಪ್ರಸ್ತಾಪಿಸಿದರು. ಅವರ ಈ ಐತಿಹಾಸಿಕ ಪ್ರಸ್ತಾವನೆಯನ್ನು ಒಪ್ಪಿಕೊಂಡ ವಿಶ್ವಸಂಸ್ಥೆಯು 2014ರ ಡಿಸೆಂಬರ್ 11ರಂದು ಜೂನ್ 21ನೇ ತಾರೀಕಿನ ದಿನವನ್ನು ಅಂತಾರಾಷ್ಟ್ರೀಯ ಯೋಗ ದಿನ ಎಂದು ಘೋಷಿಸಿತು. ಫಸ್ಟ್ ಟೈಮು 2014ರಲ್ಲಿ ಜೂನ್ 21ರಂದು ಪ್ರಪಂಚದಾದ್ಯಂತ ಯೋಗ ದಿನವನ್ನು ಆಚರಣೆಗೆ ತರಲಾಯಿತು. 2015ರಲ್ಲಿ ಫಸ್ಟ್ ಯೋಗ ಡೇ ಸೆಲೆಬ್ರೇಷನ್ ಮಾಡಲಾಯಿತು. ಈಗ ಯೋಗ ಡೇ ಜೂನ್ 21 ಅಂತ ಶುರುವಾಯಿತು, ಮತ್ತು ಯಾರು ಶುರು ಮಾಡಿದ್ರು ಅಂತ ತಿಳ್ಕೊಂಡ್ವಿ. ನೆಕ್ಸ್ಟು ಜೂನ್ 21 ಯಾಕಪ್ಪ, ಯಾಕೆ ಬೇರೆ ಡೇಟ್ಸ್ ಇರಲಿಲ್ವಾ ಅಂತ ನಮಗೆ ಕ್ವಶನ್ ಬರ್ತದೆ. ಜೂನ್ 21ರಂದು ಸಮ್ಮರ್ ಸೋಲ್ಸ್ಟೈಸ್ ಅಂದರೆ ಅಯನ ಸಂಕ್ರಾಂತಿ ಅಂತ ಹೇಳ್ತಾರೆ. ಅಂದರೆ ನಾರ್ದರ್ನ್ ಹೆಮಿಸ್ಫಿಯರ್ ಉತ್ತರ ಗೋಳಾರ್ಧದಲ್ಲಿ ಜೂನ್ 21ರಂದು ಲಾಂಗೆಸ್ಟ್ ಡೇ ಇರ್ತದೆ. ಅಂದರೆ ಡೇ ಟೈಮ್ ಹಗಲು ಜಾಸ್ತಿ ಇರುತ್ತೆ, ಲಾಂಗೆಸ್ಟ್ ಇರ್ತದೆ. ಸೊ ಬೇರೆ ಬೇರೆ ಕಲ್ಚರ್ನವರು ಈ ದಿನ ಜೂನ್ 21ರಂದು ಆಧ್ಯಾತ್ಮಿಕವಾಗಿ ಬಹಳ ಮಹತ್ವ ಕೊಡ್ತಾರೆ. ಸೊ ಹಾಗಾಗಿ ಜೂನ್ 21ನೇ ಸೆಲೆಕ್ಟ್ ಮಾಡಿದ್ರು. ಭಾರತೀಯ ಸಂಪ್ರದಾಯದಲ್ಲಿ ಆಧ್ಯಾತ್ಮಿಕ ಜಾಗೃತಿಗೆ ಇದು ಅತ್ಯಂತ ಪವಿತ್ರವಾದ ದಿನ. ಮತ್ತು ಇದು ಡೇ ಮಾತ್ರ ಲಾಂಗ್ ಅಲ್ಲ, ದೀರ್ಘಾಯುಷ್ಯವನ್ನು ಸಂಕೇತಿಸುತ್ತದೆ. ಪ್ರಕೃತಿಯಲ್ಲಿ ಹೆಚ್ಚಿನ ಶಕ್ತಿ ಇರ್ತದೆ ಅಂತ ನಂಬಿಕೆ ಇದೆ ಆ ದಿನದಂದು. ಮತ್ತೆ ಇದು ಪ್ರಾಚೀನ ಸನಾತನ ಕಾಲದಿಂದ ಭಾರತದ ಸಂಪ್ರದಾಯದಲ್ಲಿ ಯೋಗ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನ ಕಾಪಾಡುವಲ್ಲಿ ಅತ್ಯಂತ ಪರಿಣಾಮಕಾರಿ. ಮತ್ತೆ ಈ ಯೋಗ ಯಾಕೆ ನಾವು ಯೋಗ ಯೋಗ ಅಂತ ಕರಿತೀವಿ, ಈ ಹೆಸರು ಹೇಗ್ ಬಂತಪ್ಪ ಅಂತ ನಾವು ಪ್ರಶ್ನೆ ಮಾಡಿಕೊಂಡ್ರೆ, ಈ ಪದದ ಅರ್ಥ ಎಲ್ಲಿಂದ ಬಂತು ಅಂದ್ರೆ ಇದು ಸಂಸ್ಕೃತದ ಪದ. ಈ ಪದವು ಸಂಸ್ಕೃತದ ಯುಜ್ ಎಂಬ ಮೂಲ ಪದದಿಂದ ಯೋಗ ಬಂದಿದೆ. ಇದರ ಅರ್ಥ ಸೇರಿಸುವುದು, ಜಾಯಿನ್ ಮಾಡೋದು ಅಥವಾ ಒಗ್ಗೂಡಿಸೋದು, ಯುನೈಟ್ ಮಾಡೋದು ಅಂತ ಅರ್ಥ. ಇದು ಮನಸ್ಸು ಮತ್ತು ದೇಹದ ನಡುವಿನ ಏಕತೆಯನ್ನ ಸಂಕೇತಿಸುತ್ತದೆ. ಯೋಗ ದಿನದ ಥೀಮ್ ಏನಂದ್ರೆ, ಪ್ರತಿ ವರ್ಷವೂ ನಿರ್ದಿಷ್ಟವಾದ ಧ್ಯೇಯದೊಂದಿಗೆ ಯೋಗ ದಿನವನ್ನ ಆಚರಿಸಲಾಗ್ತದೆ. 2026ರ ಧ್ಯೇಯ ವಾಕ್ಯ ಆರೋಗ್ಯಕರ ವೃದ್ಧಿಗಾಗಿ ಯೋಗ, ಯೋಗ ಫಾರ್ ಹೆಲ್ತಿ ಏಜಿಂಗ್. ಇದು ವಯಸ್ಸಾದವರಲ್ಲಿ ಚೈತನ್ಯ ಮತ್ತು ಸ್ವಾತಂತ್ರ್ಯವನ್ನ ಹೆಚ್ಚಿಸಲು ಯೋಗದ ಸಾಮರ್ಥ್ಯವನ್ನ ಒತ್ತಿ ಹೇಳ್ತಾರೆ. 2025ರಲ್ಲಿ ಯೋಗ ಫಾರ್ ಎ ಹೆಲ್ತಿಯರ್ ಏಜಿಂಗ್ ಅನ್ನೋ ಥೀಮ್ನಲ್ಲಿ ಯೋಗ ದಿನಾಚರಣೆಯನ್ನು ಆಚರಿಸಲಾಯಿತು. ಈಗ ಎಲ್ಲರಿಗೂ ಒಂದು ಕ್ವಶನ್ ಬರ್ತದೆ, ಏನು ಎಲ್ಲರೂ ಯೋಗ ಯೋಗ ಅಂತಾರೆ, ಏನಿದೆ ಅಪ್ಪ ಇದರಲ್ಲಿ ಅಂತ ಕೆಲವರಿಗೆ ಇದರ ಮಹತ್ವನೇ ಗೊತ್ತಿರಲ್ಲ. ಯಾಕೆ ಯೋಗ ಮಾಡಬೇಕು, ಅದರಿಂದ ಏನು ಪ್ರಯೋಜನ, ಯಾಕೆ ಮಾಡಿದ್ರೆ ಏನಾಗ್ತದೆ, ಮಾಡದೇ ಇದ್ರೆ ಏನಾಗ್ತದೆ? ಈ ಕಾಲದಲ್ಲಿ ಯಾರಿಗೂ ಸಮಯನೇ ಇಲ್ಲ, ಇದ್ರೂ ಪೇಷನ್ಸ್ ಇಲ್ಲ, ನೆಪಗಳನ್ನ ಹೇಳಿ ಎಲ್ಲ ಎಸ್ಕೇಪ್ ಆಗೋರೇ ಹೆಚ್ಚು, ಟೈಮ್ ಇಲ್ಲಪ್ಪ ನಮಗೆ ಅಂತಾರೆ. ಇದರ ಪ್ರಯೋಜನಗಳನ್ನ ಹೇಳಿದರೆ ಜನರಲ್ಲಿ ಜಾಗೃತಿ ಹುಟ್ಟಿಸ್ತದೆ. ಒಳ್ಳೆಯ ಮಾಧ್ಯಮಗಳಾದ TV, ರೇಡಿಯೋ, ನ್ಯೂಸ್ ಪೇಪರ್, ಮೊಬೈಲ್, ಇಂತಹ ಒಳ್ಳೆಯ ಮಾಧ್ಯಮಗಳು. ಈಗ ಫಾರ್ ಎಕ್ಸಾಂಪಲ್, ಈಗ ನಾವೇ ತಗೊಳ್ಳಿ, ಕೆಎಲ್ಇ ವೇಣುಧ್ವನಿಯಲ್ಲಿ ಈ ಕಾರ್ಯಕ್ರಮವನ್ನು ಬಿತ್ತರಿಸ್ತಾ ಇದ್ದಾರೆ. ಸೊ ಈ ತರ ಮಾಧ್ಯಮಗಳಿಂದ ಜನರಲ್ಲಿ ಜಾಗೃತಿ ಮತ್ತು ಅವೇರ್ನೆಸ್ ಮೂಡಿಸ್ಬೋದು. ಇದರ ಉಪಯೋಗಗಳನ್ನ ವಿಶ್ಲೇಷಿಸಿದ್ರೆ ಜನಕ್ಕೆ ಅರಿವು ಮೂಡಿ ಅದನ್ನ ಕಲಿಯೋದಕ್ಕೆ ಮುಂದಾಗ್ತಾರೆ. ಸೊ ಏನಪ್ಪ ಪ್ರಯೋಜನಗಳಿದೆ, ಏನೇನು ಉಪಯೋಗಗಳಿದೆ ಅಂದರೆ, ದೈಹಿಕವಾಗಿ ಸಾಮರ್ಥ್ಯರಾಗ್ತೀವಿ, ಬಲ ನಮ್ಯತೆಯನ್ನು ಸುಧಾರಿಸ್ತದೆ, ಒತ್ತಡ ಮತ್ತು ಆತಂಕ ಕಡಿಮೆ ಮಾಡುತ್ತೆ. ಈಗಿನ ಜನರೇಷನ್ನಲ್ಲಿ ಇದು ಬಹಳ ಪ್ರಮುಖವಾದ ಸಮಸ್ಯೆ, ಕೆಲಸದ ಒತ್ತಡ. ಮತ್ತೆ ರಕ್ತದ ಒತ್ತಡ, ಬ್ಲಡ್ ಪ್ರೆಷರ್ ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳು, ಹಾರ್ಟ್ ರಿಲೇಟೆಡ್ ಡಿಸೀಸಸ್, ಇದನ್ನು ನಿಯಂತ್ರಿಸಲು, ಕಂಟ್ರೋಲ್ ಮಾಡಲು ಈ ಯೋಗ ಸಹಕಾರಿ. ಇದು ಈಗಿನ ಜನಕ್ಕೆ ಬಹಳ ಮುಖ್ಯ. ಏಕಾಗ್ರತೆ ಮತ್ತು ಮಾನಸಿಕ ನೆಮ್ಮದಿಯನ್ನ ಹೆಚ್ಚಿಸುತ್ತದೆ. ಒತ್ತಡ, ಆತಂಕ, ಇದು ದೊಡ್ಡ ಸಮಸ್ಯೆ ಈಗಿನ ಪೀಳಿಗೆ ಜನರಲ್ಲಿ ಕಾಡುವಂಥದ್ದು, ಈವನ್ ಮಕ್ಕಳಲ್ಲೂ ಸಹ. ಮನುಷ್ಯ ತಾನು ಹುಟ್ಟಿದ ಮೇಲೆ ಸಾಯಬೇಕು ಎಂಬ ನಿಶ್ಚಿತತೆಯನ್ನ ಮರೆತು ಇಲ್ಲೇ ಪರ್ಮನೆಂಟ್ ಆಗಿ ಇರುವ ರೀತಿ ಹಣ, ಆಸ್ತಿ, ಅಂತಸ್ತು, ಐಷಾರಾಮಿ ಜೀವನ, ಇದು ಚಿಕ್ಕ ಸಮಯ ವಯಸ್ಸಿನಲ್ಲೇ, ಚಿಕ್ಕ ಸಮಯದಲ್ಲೇ, ಕಡಿಮೆ ಸಮಯದಲ್ಲೇ ಬೇಕು ಅನ್ನುವ ಹಂಬಲ, ತನ್ನ ಜೀವನದ ಉದ್ದೇಶನೇ ಮರೆತು ಬಿಸಿಲು ಕುದುರೆಯನ್ನ ಹಿಂಬಾಲಿಸ್ಕೊಂಡು ಮನುಷ್ಯ ಓಡ್ತಾ ಇದ್ದಾನೆ, ಆರೋಗ್ಯವನ್ನು ಅವನತಿಗೆ ತಳ್ತಾ ಇದ್ದಾನೆ. ಆರೋಗ್ಯ ನಂಬರ್ 1 ಇದ್ದ ಹಾಗೆ ಅದರ ಮುಂದೆ ನಾವು ಸೊನ್ನೆಗಳನ್ನ ಹಾಕೊಂಡೋದ್ರೆ, ಸೊನ್ನೆಗಳು ಯಾವ್ಯಾವು? ಹಣ, ಅಧಿಕಾರ, ಆಸ್ತಿ, ಅಂತಸ್ತು, ಇದೆಲ್ಲ. ಅಂದರೆ ಒಂದು ಆರೋಗ್ಯ, ಅದರ ಪಕ್ಕ ಬರೋ ಸೊನ್ನೆಗಳೆಲ್ಲ ಈ ಹಣ, ಅಧಿಕಾರ, ಆಸ್ತಿ. ಈ ಒಂದು ಇದ್ರೆ ಸೊನ್ನೆಗಳಿಗೆ ಬೆಲೆ. ಈಗ ಒಂದ್ರ ಪಕ್ಕ 4 ಸೊನ್ನೆ ಆದರೆ 10,000. ಸೊ ಆ ಒಂದು ಇಲ್ಲ ಅಂದರೆ ಎಲ್ಲ ಸೊನ್ನೆನೆ. ಸೊ ಆರೋಗ್ಯನೇ ಒಂದು, ಇನ್ನು ಮಿಕ್ಕಿದ್ದೆಲ್ಲ ಸೊನ್ನೆ, ಶೂನ್ಯ. ಹಣವನ್ನು ಗಳಿಸುವ ಅಂಬಲದಲ್ಲಿ ಆರೋಗ್ಯ ಹಾಳು ಮಾಡಿಕೊಳ್ತಾ, ಅದೇ ತಾನು ಟೆನ್ಷನಲ್ಲಿ ಗಳಿಸಿದ ಹಣವನ್ನು ಕೊನೆಗೆ ಆರೋಗ್ಯನೇ ಪಡೆಯಲು ಆಸ್ಪತ್ರೆಯಲ್ಲಿ ವ್ಯಯಿಸ್ತಾ ಇದ್ದಾನೆ. ಇದೆಲ್ಲದರ ಪರಿಕಲ್ಪನೆಯೇ ಇಲ್ಲದೆ ನಾಗಾಲೋಟದಲ್ಲಿ ಓಡುತ್ತಿದ್ದಾನೆ ಮನುಷ್ಯ. ಸ್ಪೆಷಲಿ ನಗರವಾಸಿಗಳಲ್ಲಿ ಪೊಲ್ಯೂಷನ್ ಜೊತೆಗೆ ಒತ್ತಡದ ಜೀವನ, ಶಾಲೆಗೆ ಹೋಗುವ ಮಕ್ಕಳಿಂದ ಹಿಡಿದು ಹೌಸ್ ವೈಫ್, ವರ್ಕಿಂಗ್ ಲೇಡೀಸು, ಹಸ್ಬೆಂಡ್ಗಳು, ಪೇರೆಂಟ್ಸು, ಮತ್ತು ಸೀನಿಯರ್ ಸಿಟಿಸನ್ಸ್, ಎಲ್ಲರೂ ತಮ್ಮ ತಮ್ಮ ಟೆನ್ಷನ್ನಲ್ಲಿ ಬಾಳ್ವೆ ಮಾಡ್ತಾ ಇದ್ದಾರೆ. ಸರಿಯಾದ ಟೈಮ್ಗೆ ಊಟ ಮಾಡಲ್ಲ, ಸಮಯ ಇಲ್ಲ ಅಂತಾರೆ, ನಿದ್ದೆ ಅಂತೂ ಬೇಕಾಬಿಟ್ಟಿ, ನೈಟ್ ಟೈಮ್ ಪಾರ್ಟಿಗಳು, ರೆಸ್ಟೋರೆಂಟ್ನಿಂದ ಆಹಾರ ತಿನ್ನೋದು, ಆನ್ಲೈನ್ ಫುಡ್ ಆರ್ಡರ್ ಮಾಡೋದು, ಎಲ್ಲ ಮನುಷ್ಯರ ಜೀವನ ಶೈಲಿಯನ್ನೇ ಹಾಳು ಮಾಡಿದೆ. ಮಕ್ಕಳನ್ನು ಶಾಲೆಗೆ ಬಿಡೋದೇ ಒಂದು ಟೆನ್ಷನ್, ಕೆಲಸಕ್ಕೆ ಹೋಗೋದೇ ಒಂದು ಟೆನ್ಷನ್, ಕೆಲಸ ಮಾಡೋದೇ ಒಂದು ಟೆನ್ಷನ್ನು, ಕೆಲಸದಿಂದ ಮನೆಗೆ ಬರೋದೇ ಒಂದು ಟೆನ್ಷನ್ನು. ಹೀಗೆ ಮನುಷ್ಯನ ಜೀವನದ ಮೂಲವೇ ನಾಶವಾಗಿದೆ. ಈ ಒತ್ತಡ, ಆಂಗ್ಸೈಟಿಯನ್ನು ಯೋಗ ಮತ್ತು ಪ್ರಾಣಾಯಾಮದಿಂದ ಕಡಿಮೆ ಮಾಡಬಹುದು. ಯೋಗಾಭ್ಯಾಸದಲ್ಲಿ ಏಕಾಗ್ರತೆ ಮತ್ತು ಮನಸ್ಸಿನ ಶಾಂತತೆ ಬಹಳ ಮುಖ್ಯ. ಅದು ಸಿಗ್ತಾ ಹೋಗ್ತದೆ ನಿಮಗೆ ಅಭ್ಯಾಸ ಮಾಡ್ತಾ ಹೋದರೆ. ಯೋಗಾಭ್ಯಾಸದಲ್ಲಿ ಪ್ರಮುಖವಾದ ಮತ್ತು ಸಾಮಾನ್ಯವಾಗಿ ಬಳಸುವ ಶ್ಲೋಕ ಪತಂಜಲಿ ಪ್ರಾರ್ಥನಾ ಶ್ಲೋಕ. ಯೋಗದ ಪಿತಾಮಹನಾದ ಮಹರ್ಷಿ ಪತಂಜಲಿಗೆ ನಮಸ್ಕರಿಸಲು ಮತ್ತು ದೇಹ ಮನಸ್ಸಿನ ದೋಷವನ್ನು ನಿವಾರಿಸಲು ಈ ಶ್ಲೋಕವನ್ನು ಪಠಿಸಲಾಗುತ್ತೆ.

प्रवरं मुनीनां पतंजलि प्राञ्जलि रानतोस्मि। ಇದರ ಅರ್ಥ ಮನಸ್ಸಿನ ಮಲಿನತೆಯನ್ನ ಯೋಗದಿಂದಲೂ ಮಾತಿನ ದೋಷಗಳನ್ನ ವ್ಯಾಕರಣದಿಂದಲೂ ಅಥವಾ ಒಳ್ಳೆ ಪದಗಳನ್ನ ಬಳಸೋದ್ರಿಂದಲೂ ದೇಹದ ರೋಗಗಳನ್ನ ವೈದ್ಯಕೀಯ ಅಂದರೆ ಆಯುರ್ವೇದ ಚಿಕಿತ್ಸೆಯಿಂದ ನಿವಾರಿಸ್ಕೊಂಡು ಮುನಿವರ್ಯರಲ್ಲಿ ಶ್ರೇಷ್ಠರಾದ ಪತಂಜಲಿಗೆ ಕೈ ಜೋಡಿಸಿ ನಮಸ್ಕರಿಸುತ್ತೇನೆ. ಮತ್ತೆ ನಾವೆಲ್ಲ ಗಾಯತ್ರಿ ಮಂತ್ರವನ್ನು ಪಠಿಸ್ತೇವೆ, ಇದರಿಂದ ಏನಾಗ್ತದೆ, ಬುದ್ಧಿಶಕ್ತಿ ಹೆಚ್ಚುತ್ತೆ ಮತ್ತು ಸಕಾರಾತ್ಮಕ ಶಕ್ತಿಗಳನ್ನು ಆಹ್ವಾನಿಸಲು ಈ ಮಂತ್ರವನ್ನು ಜಪಿಸಲಾಗುತ್ತೆ. ಯೋಗದಲ್ಲಿ ಕೋಶಗಳು ಎಂದರೆ ಮಾನವನ ಅಸ್ತಿತ್ವದ 5 ಪದರಗಳು ಅಥವಾ ಕವಚಗಳು ಇರುತ್ತೆ. ವೇದಾಂತ ಮತ್ತು ತೈತ್ತರೀಯ ಉಪನಿಷತ್ತಿನ ಪ್ರಕಾರ ಇವುಗಳನ್ನ ಪಂಚಕೋಶಗಳು ಎಂದು ಕರೆಯಲಾಗ್ತದೆ. ಇವು ಭೌತಿಕ ದೇಹದಿಂದ ಹಿಡಿದು ಆಂತರಿಕ ಆತ್ಮದವರೆಗಿನ ಪದರಗಳಾಗಿವೆ. ಮುಖ್ಯವಾದ 5 ಕೋಶಗಳು ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ ಮತ್ತು ಕೊನೆಯದಾಗಿ ಆನಂದಮಯ ಕೋಶ. ಇದೇನಿದು ಕೋಶ, ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಅನ್ನಮಯ ಕೋಶ ಅಂದ್ರೆ ಭೌತಿಕ ದೇಹ, ಅಂದ್ರೆ ನಮ್ಮ ಬಾಡಿ, ಫಿಸಿಕಲ್ ಬಾಡಿ. ಇದು ನಾವು ಕಾಣ್ತಾ ಇರೋ, ಕಣ್ಣಿಗೆ ಕಾಣುವಂತ, ಸ್ಪರ್ಶಿಸುವಂತ ದೇಹ. ಯೋಗಾಸನ ಮತ್ತೆ ಸರಿಯಾದ ಆಹಾರ ಪದ್ಧತಿಯಿಂದ ಈ ಕೋಶವನ್ನ ಆರೋಗ್ಯವಾಗಿ ಇಟ್ಕೋಬಹುದು. ಪ್ರಾಣಮಯ ಕೋಶ ಎರಡನೇದು, ಶಕ್ತಿ ದೇಹ. ಇದು ನಮ್ಮ ಉಸಿರಾಟ ಮತ್ತು ದೇಹದಲ್ಲಿ ಅರಿಯುವ ಜೀವಶಕ್ತಿ, ಪ್ರಾಣ. ಪ್ರಾಣಾಯಾಮದ ಮೂಲಕ ಇದನ್ನ ನಿಯಂತ್ರಿಸ್ಕೋಬಹುದು. ಮನೋಮಯ ಕೋಶ, ಮಾನಸಿಕ ದೇಹ. ಇದು ನಮ್ಮ ಮನಸ್ಸು, ಭಾವನೆಗಳು ಮತ್ತು ಆಲೋಚನೆಗಳು, ಧ್ಯಾನ ಮತ್ತು ಅಂತಃಪ್ರಜ್ಞೆಯ ಒಳ್ಳೆಯ ಪ್ರಜ್ಞೆಯನ್ನ ಉಳ್ಳಂತದ್ದು. ಒಳ್ಳೆಯ ಅಧ್ಯಯನ ಮತ್ತು ಆಳವಾದ ಧ್ಯಾನದಿಂದ ಇದನ್ನ ವೃದ್ಧಿಸ್ಕೋಬಹುದು. ಮತ್ತೆ ವಿಜ್ಞಾನಮಯ ಕೋಶ, ಇದು ಬುದ್ಧಿ, ಜ್ಞಾನ ಮತ್ತು ವಿವೇಕದ ಪದರ. ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಮತ್ತು ಸರಿ ತಪ್ಪನ್ನು ಗ್ರಹಿಸುವ ಸಾಮರ್ಥ್ಯ ಇದಕ್ಕಿದೆ. ಕೊನೆಯದಾಗಿ ಆನಂದಮಯ ಕೋಶ, ಆನಂದದ ದೇಹ. ಇದು ಪ್ರೀತಿ, ಶಾಂತಿ ಮತ್ತು ಪರಮಾನಂದದ ಆಳವಾದ ಪದರ. ಇದು ನಮ್ಮ ನಿಜವಾದ ಆತ್ಮದ ಅಸ್ತಿತ್ವದ ಅತ್ಯಂತ ನಿಕಟವಾದ ಪದರವಾಗಿದೆ. ಯೋಗ ಆಸನಗಳು ಸಂಸ್ಕೃತ ಮೂಲದ ಹೆಸರುಗಳಿಂದಲೇ ಕನ್ನಡದಲ್ಲೂ ಪ್ರಚಲಿತವಾಗಿದೆ. ಮೂಲ ಪದದ ಜೊತೆಗೆ ಆಸನ ಎಂಬ ಶಬ್ದವನ್ನು ಸೇರಿಸಿ ಕರೆಯಲಾಗ್ತದೆ. ಕೆಲವು ಪ್ರಮುಖ ಯೋಗಾಸನಗಳು ಅವಳ ಕನ್ನಡ ಮತ್ತು ಸಂಸ್ಕೃತ ಹೆಸರುಗಳನ್ನು ನಿಮ್ಮೊಂದಿಗೆ ಹಂಚಿಕೊತೇನೆ. ಪದ್ಮಾಸನ, ಕಮಲದ ಭಂಗಿ, ಧ್ಯಾನಕ್ಕೆ ಶ್ರೇಷ್ಠವಾದ ಭಂಗಿ ಇದು. ವಜ್ರಾಸನ, ಊಟದ ನಂತರ ಮಾಡಲು ಉತ್ತಮವಾದ ಭಂಗಿ. ಇದನ್ನು ಇಂಗ್ಲಿಷ್ನಲ್ಲಿ ಡೈಮಂಡ್ ಅಥವಾ ಥಂಡರ್ ಬೋಲ್ಟ್ ಪೋಸ್ ಅಂತ ಕರೀತಾರೆ. ತಾಡಾಸನ, ಮರ ಅಥವಾ ನೇರ ನಿಲ್ಲುವ ಮೌಂಟೈನ್ ಪೋಸ್. ಭುಜಂಗಾಸನ, ಆವಿನ ಆಕಾರದ ಭಂಗಿ, ಬೆನ್ನು ನೋವಿಗೆ ಇದು ರಾಮಬಾಣ. ಕೆಲವು ಆಸನಗಳು, ಒಂದೊಂದು ಆಸನನು ಒಂದೊಂದು ಕಾಯಿಲೆಗೆ, ಒಂದೊಂದು ದೇಹದ ನೋವಿಗೆ ರಾಮಬಾಣ ಇರ್ತವೆ. ಸುಖಾಸನ, ಸಾಮಾನ್ಯವಾಗಿ ಆರಾಮದಾಯಕವಾಗಿ ಕುಳಿತುಕೊಳ್ಳುವ ಭಂಗಿ, ಇದು ಈಸಿ ಪೋಸ್. ಶವಾಸನ, ಶವದಂತೆ ಮಲಗಿ ದೇಹಕ್ಕೆ ವಿಶ್ರಾಂತಿ ನೀಡುವ ಭಂಗಿ. ವೃಕ್ಷಾಸನ, ಮರದ ಭಂಗಿ ಅಂದ್ರೆ ವೃಕ್ಷದಂತೆ ನಿಲ್ಲೋದು. ಏಕಾಗ್ರತೆಗೆ ಬಹಳ ಉತ್ತಮವಾದ ಆಸನ ಇದು. ಟ್ರೀ ಪೋಸ್ ಅಂತ ಇಂಗ್ಲಿಷ್ನಲ್ಲಿ ಕರೀತಾರೆ. ಸರ್ವಾಂಗಾಸನ, ದೇಹದ ಎಲ್ಲ ಭಾಗಗಳಿಗೆ ವ್ಯಾಯಾಮ ನೀಡುವಂತಹ ಆಸನ ಇದು. ಭಂಗಿ, ಭುಜದ ಮೇಲಿನ ಭಂಗಿ, ಶೌಲ್ಡರ್ ಸ್ಟ್ಯಾಂಡ್ ಇದು. ಹಲಾಸನ, ನೇಗಿಲಿನ ಭಂಗಿ. ಧನುರಾಸನ, ಬಿಲ್ಲು ಭಂಗಿ, ಬಿಲ್ಲಿನ ಶೇಪ್ ತರ ನಿಲ್ಲೋದು ಬೋ ಪೋಸ್ ಅಲ್ಲಿ. ತ್ರಿಕೋನಾಸನ, ತ್ರಿಕೋನ ಭಂಗಿ, ಟ್ರಯಾಂಗಲ್ ಪೋಸ್ ಅಲ್ಲಿ ನಿಲ್ಲೋದು. ಹೀಗೆ ವಿವಿಧ ಯೋಗ ಭಂಗಿಗಳನ್ನ ನಿಂತುಕೊಂಡು, ಕುಳಿತುಕೊಂಡು ಮತ್ತು ಮಲಗಿಕೊಂಡು ಮಾಡಲಾಗ್ತದೆ. ಜೊತೆಗೆ ಕೆಲವು ಮಂತ್ರಗಳನ್ನ, ಶ್ಲೋಕಗಳನ್ನ ಪಠಿಸುತ್ತಾ ಅಥವಾ ಸ್ಟಾರ್ಟಿಂಗಲ್ಲಿ ಕೆಲವು ಭಜನೆ ಅಥವಾ ದೇವರ ನಾಮ ಹಾಡ್ತಾ ಮನಸ್ಸನ್ನ ಏಕಾಗ್ರತೆಯನ್ನ ಗುಡಿಸಿ ಆಮೇಲೆ ಯೋಗವನ್ನ ಪ್ರಾರಂಭ ಮಾಡ್ತೇವೆ. ಆಧ್ಯಾತ್ಮಿಕ ಶಿಸ್ತು, ಈ ಯೋಗ ಮಾಡೋದ್ರಿಂದ ನಿಮಗೆ ಆಧ್ಯಾತ್ಮಿಕ ಶಿಸ್ತು ಬರುತ್ತೆ. ಹೇಗೆ ಅಂದರೆ, ಯೋಗವು ಕೇವಲ ದೈಹಿಕ ವ್ಯಾಯಾಮವಲ್ಲ, ಇದು ನಮ್ಮ ಆಂತರಿಕ ಶಕ್ತಿಯನ್ನು ಜಾಗೃತಗೊಳಿಸುವ ಆಧ್ಯಾತ್ಮಿಕ ಶಿಸ್ತಾಗಿದೆ. ಇದು ಮನಸ್ಸಿಗೆ ಶಾಂತಿ ಮತ್ತು ತಾಳ್ಮೆಯನ್ನು ನೀಡುತ್ತದೆ. ಇದರಿಂದಾಗಿ ವ್ಯಕ್ತಿಯು ಸಮಾಜದಲ್ಲಿ ಧನಾತ್ಮಕ ಅಂದರೆ ಪಾಸಿಟಿವ್ ಥಿಂಕಿಂಗು ಮತ್ತು ಸೃಜನಶೀಲ ಚಿಂತನೆ ಅಂದರೆ ಕ್ರಿಯೇಟಿವಿಟಿ, ಅಂದರೆ ಹೊಸದಾಗಿ ಯಾರೂ ಮಾಡದೇ ಇರತಕ್ಕಂಥದ್ದನ್ನು ಮಾಡೋದು, ಈ ಥರವನ್ನು ಚಿಂತನೆ ಕ್ರಿಯೇಟಿವಿಟಿಯನ್ನು ಬೆಳೆಸ್ಕೋತಾನೆ ಈ ಯೋಗ ಮಾಡೋದ್ರಿಂದ. ದೇಶದಲ್ಲಿ, ಪ್ರಪಂಚದಲ್ಲಿ ಎಷ್ಟೋ ಹಿಂಸಾಚಾರ ನಾವು ಟಿವಿಲಿ, ನ್ಯೂಸ್ ಪೇಪರ್ನಲ್ಲಿ ನೋಡ್ತಿರ್ತೇವೆ. ಕೊಲೆ, ಸುಲಿಗೆ, ಅತ್ಯಾಚಾರ, ಯುದ್ಧಗಳು, ಕೋಮುಗಲಭೆ, ಇದೆಲ್ಲ ಮಾನವನ ಜನಾಂಗದ ಅವನತಿಯ ಸಂಕೇತ. ಈ ಎಲ್ಲ ಮಾನಸಿಕ ವಿಕೋಪಗಳನ್ನು ಮನುಷ್ಯನಲ್ಲಿ ಇರೋದು, ಇದು ಯೋಗ ಮಾಡೋದ್ರಿಂದ ಇದನ್ನು ತೊಡೆದು ಹಾಕ್ಬೋದು. ಸದ್ಭಾವನೆ, ಸಹಯೋಗ, ಭ್ರಾತೃತ್ವದ ಬೀಜ ಬಿತ್ತುತ್ತದೆ. ನಾನೇ ಪರ್ಸ್ನಲ್ ಆಗಿ ಯೋಗ ಕಲಿತಾ ಇದ್ದೇನೆ. ಮೊದಮೊದಲು ಕೆಳಗೆ ಹೆಚ್ಚು ಕಾಲ ಕೂರಲು ಆಗ್ತಿರಲಿಲ್ಲ,
ಕೆಳಗೆ ಕೂತು ಊಟ ಮಾಡೋದು, ಕೆಲಸ ಮಾಡೋದು, ಅಡಿಗೆ ಮಾಡೋದನ್ನ ನಾವು ಬಿಟ್ಬಿಟ್ಟಿದ್ದೇವೆ. ಈಗ ಯೋಗದಿಂದ ಹೆಚ್ಚು ಕಾಲ ಕೆಳಗೆ ಕೂರಬಲ್ಲೆ ನಾನು. ಇದು ನನ್ನ ವೈಯಕ್ತಿಕ ಅನುಭವ. ಬೇರೆ ಸಮುದಾಯದವರು ಸಹ ನಮ್ಮ ಜೊತೆ ಬಂದು ಯೋಗ ಮಾಡ್ತಾ ಇದ್ದಾರೆ. ಮತ್ತೆ ನಾನು ಮತ್ತು ನನ್ನ ಸ್ನೇಹಿತರ ಅನುಭವ ಏನಂದ್ರೆ, ಮನಸ್ಸು ಯಾವಾಗಲೂ ಯೋಗ ಮಾಡೋದಕ್ಕೆ ಮುಂಚೆ ಆ ಕಡೆ ಈ ಕಡೆ ಅಲ್ದಾಡ್ತಿತ್ತು, ಒಂದು ನೆಮ್ಮದಿ ಇಲ್ಲದ ಸ್ಥಿತಿ, ತೊಳಲಾಟ, ಹೋರಾಟ, ಏನೋ ದ್ವಂದ್ವ ಮನಸ್ಸಿನಲ್ಲಿ, ಡ್ಯುಯಾಲಿಟಿ, ಮತ್ತೆ ಮನಃಶಾಂತಿ ಇಲ್ಲ. ಇದೆಲ್ಲದಕ್ಕೂ ಯೋಗ ಫುಲ್ ಸ್ಟಾಪ್ ಇಟ್ಟಿದೆ. ದೇಹಕ್ಕಲ್ಲದೆ ಮನಸ್ಸಿನ ನೆಮ್ಮದಿಗೂ ಚಿಕಿತ್ಸೆ ಇದು. ಮತ್ತೆ ಎಲ್ಲರೂ ನನ್ನ ಫ್ರೆಂಡ್ಸ್ ಹೇಳ್ತಾರೆ, ತುಂಬಾ ಖುಷಿಯಾಗಿರ್ತೀವಿ, ಮಾನಸಿಕವಾಗಿ ಹ್ಯಾಪಿಯಾಗಿರ್ತೀವಿ ಅಂತ ಹೇಳ್ತಾರೆ. ನನಗೂ ಅದು ಅನುಭವ ಆಗಿದೆ. ಸಂಘ ಪರಿಕಲ್ಪನೆ, ಒಗ್ಗಟ್ಟಾಗಿ ಸೇರೋದು, ಸಹಕಾರ, ಸಹಬಾಳ್ವೆ, ಅರ್ಥೈಸಿಕೊಳ್ಳೋದು ಒಬ್ಬರನ್ನೊಬ್ರು, ಸೋಷಿಯಲ್ ಲೈಫ್ ಎಲ್ಲ ಸಿಗತ್ತೆ. ಕೂಡು ಕುಟುಂಬ ಕಡಿಮೆ ಆಗಿರೋದ್ರಿಂದ ಈ ಯೋಗ ತರಗತಿಗಳು ಅವಿಭಕ್ತ ಕುಟುಂಬದ ಪರಿಕಲ್ಪನೆ ಕೊಡ್ತವೆ. ನಾವೆಲ್ಲ ಸೇರಿ ಕೆಲವು ಹಬ್ಬಗಳನ್ನ, ಕೆಲವು ಒಂದು ಸಣ್ಣ ಪಿಕ್ನಿಕ್ ಹೋಗೋದು, ಒಂದು ಸಣ್ಣ ಭಜನೆ ದೇವಸ್ಥಾನದಲ್ಲಿ ಹೋಗಿ ಭಜನೆ ಮಾಡೋದು, ಈ ತರ ಎಲ್ಲ ಕೆಲಸಗಳನ್ನ ಮಾಡ್ತಾ ಇರ್ತೀವಿ. ಯೋಗಾಸನದಲ್ಲಿ ಬರುವ ಸೂರ್ಯ ನಮಸ್ಕಾರದ ಬಗ್ಗೆ ತಿಳ್ಕೊಳ್ಳೋಣ. ಸೂರ್ಯ ನಮಸ್ಕಾರ ಮಾಡುವಾಗ ಬಳಸುವ 12 ಮಂತ್ರಗಳು ಮತ್ತು ಅವುಗಳ ಅರ್ಥ ಇಲ್ಲಿದೆ. ಸೋ ಸೂರ್ಯ ನಮಸ್ಕಾರದ ಮಂತ್ರಗಳು: ಓಂ

ஓம் இரண்யகர்ப்பாய நமஹ, ஓம் மரீச்சயே நமஹ, ஓம் ஆதித்யாய நமஹ, ஓம் சவித்ரே நமஹ, ஓம் அர்க்காய நமஹ, ஓம் பாஸ்கராய நமஹ, ஓம் மித்ராய நமஹ. ಅಂದ್ರೆ ಜಗತ್ತಿನ ಸ್ನೇಹಿತನಾದ ಸೂರ್ಯದೇವ ನಿನಗೆ ನಮಸ್ಕಾರ. ಓಂ ರವಹೇ ನಮಃ ಅಂದರೆ ಎಲ್ಲೆಡೆ ಪ್ರಕಾಶಿಸುವ ನಿನಗೆ ನಮ್ಮ ನಮಸ್ಕಾರ. ಓಂ ಸೂರ್ಯಾಯ ನಮಃ ಅಂದರೆ ಚಟುವಟಿಕೆಯನ್ನು ಪ್ರೇರೇಪಿಸುವ ನಿನಗೆ ನನ್ನ ನಮಸ್ಕಾರ. ಓಂ ಬಾನವೇ ನಮಃ, ಬೆಳಕನ್ನು ನೀಡುವವನಿಗೆ ಬಾನಿನಲ್ಲಿ ನಮಸ್ಕಾರ. ಖಗಯ ನಮಃ ಅಂದರೆ ಆಕಾಶದಲ್ಲಿ ಸಂಚರಿಸುವವನಿಗೆ ನಮಸ್ಕಾರ. ಪೂಷೇಣ ನಮಃ ಅಂದರೆ ಪೋಷಕನಾದವನಿಗೆ ನಮಸ್ಕಾರ. ಹಿರಣ್ಯ ಗರ್ಭಾಯ ನಮಃ ಅಂದರೆ ಬಂಗಾರದಂತಹ ಪ್ರಕಾಶಮಾನವಾದ ತೇಜಸ್ಸು ಹೊಂದಿರುವವನಿಗೆ ನಮಸ್ಕಾರ. ಮರೀಚಯೇ ನಮಃ ಅಂದ್ರೆ ಕಿರಣಗಳನ್ನು ಹೊಂದಿರುವವನಿಗೆ ನಮಸ್ಕಾರ. ಓಂ ಆದಿತ್ಯಾಯ ನಮಃ ಅಂದ್ರೆ ಅದಿತಿಯ ಮಗನಿಗೆ ನಮಸ್ಕಾರ. ಓಂ ಸವಿತ್ರೇ ನಮಃ, ಸೃಷ್ಟಿಕರ್ತನಾದವನಿಗೆ ನಮಸ್ಕಾರ. ಅರ್ಕಾಯ ನಮಃ, ಪೂಜನೀಯನಾದವನಿಗೆ ನಮಸ್ಕಾರ. ಭಾಸ್ಕರಾಯ ನಮಃ, ಜ್ಞಾನದ ಬೆಳಕನ್ನ ನೀಡುವವನಿಗೆ ನಮಸ್ಕಾರ. ಬರೀ ಶ್ಲೋಕಗಳನ್ನ ಹೇಳೋದ್ರಿಂದ ಮಕ್ಕಳಿಗೆ ಬೋರ್ ಆಗತ್ತೆ. ಅದರ ಅರ್ಥ ತಿಳಿಸಿ ಹಿರಿಯರು ಹೇಳ್ಕೊಟ್ರೆ ಮಕ್ಕಳಿಗೆ ಕಲಿಯಲು ಇಂಟ್ರೆಸ್ಟ್ ಬರುತ್ತೆ. ಅರ್ಥ ತಿಳಿದ್ರೆ ಬೇಗ ಅವರು ಗ್ರಹಿಸ್ತಾರೆ. ಶಾಲಾ ಕಾಲೇಜುಗಳಲ್ಲಿ ಇದರ ಟ್ರೈನಿಂಗ್ ಬಹಳ ಮುಖ್ಯ. ಚಿಕ್ಕಂದಿನಲ್ಲೇ ಕಲ್ತರೆ ಅದು ಮುಂದೆ ಅವರಿಗೆ ರೂಢಿಯಾಗ್ತದೆ. ಈ ಮಂತ್ರಗಳನ್ನು ಆರಂಭದಲ್ಲಿ ಓಂ ಮತ್ತೆ ಕೊನೆಯಲ್ಲಿ ನಮಃ ಎಂದು ಸೇರಿಸಿ ಪಠಿಸಬೇಕು. ಓಂ ಪವಿತ್ರವಾದ ಪ್ರಣವ ಮಂತ್ರ. ಈಶಾವಾಸ್ಯ ಉಪನಿಷತ್ತನ್ನ ಯಜುರ್ವೇದ ಪ್ರಸಿದ್ಧ ಪ್ರಾರ್ಥನೆ ಇದು. ಈಗ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಒಂದು ಶ್ಲೋಕ. ಇದು ಸತ್ಯ ದರ್ಶನಕ್ಕಾಗಿ ಸೂರ್ಯದೇವನಿಗೆ ಮಾಡುವ ಪ್ರಾರ್ಥನೆ. ಓಂ ಹಿರಣ್ಯೇನ ಪಾತ್ರೇಣ ಸತ್ಯಸ್ಯಾಪಿ ಹಿತಂ ಮುಖಂ ತತ್ವಂ ಪೂಷಣ ಅಪಾವೃತ್ನು ಸತ್ಯಧರ್ಮಾಯ ದೃಷ್ಟಯೇ. ಓಂ ಹಿರಣ್ಯೇನ ಪಾತ್ರೇಣ ಸತ್ಯಸ್ಯಾಪಿ ಹಿತಂ ಮುಖಂ ತತ್ವಂ ಪೂಷಣ ಅಪಾರುಣು ಸತ್ಯಧರ್ಮಾಯ ದೃಷ್ಟಯೇ. ಸತ್ಯದ ಪರಮಾತ್ಮನ ಅಂದರೆ ಸತ್ಯವೇ ಪರಮಾತ್ಮ. ಸೊ ಅದರ ಮುಖವನ್ನು ಹೊಂದಿರತಕ್ಕಂಥ ನೀನು ಚಿನ್ನದ ಪಾತ್ರೆಯಿಂದ ಮುಚ್ಚಲ್ಪಟ್ಟಿದ್ದೀಯ. ಹೇ ಸೂರ್ಯದೇವನೇ, ಸತ್ಯ ಧರ್ಮವನ್ನು ಅರಿಯುವ ನನಗೆ ಸತ್ಯದ ದರ್ಶನವಾಗುವಂತೆ ಆ ತೆರೆಯನ್ನು ಸರಿಸು ದಯವಿಟ್ಟು ಅಂತ ದೇವರಲ್ಲಿ ಕೇಳ್ಕೊಳ್ಳೋದು. ಆದಿತ್ಯಸ್ಯ ನಮಸ್ಕಾರ ಮಂತ್ರವು ಸೂರ್ಯದೇವನಿಗೆ ಅರ್ಪಿತವಾದ ಪ್ರಸಿದ್ಧ ಶ್ಲೋಕ. ಈ ಮಂತ್ರವನ್ನು ಪಠಿಸುವುದರಿಂದ ಆಯಸ್ಸು, ಪ್ರಜ್ಞೆ, ಬಲ, ವೀರ್ಯ ಮತ್ತು ತೇಜಸ್ಸು ವೃದ್ಧಿಸುತ್ತದೆ. ಇದು ಸೂರ್ಯ ನಮಸ್ಕಾರದ ಫಲಶ್ರುತಿ ಮಂತ್ರ. ಆದಿತ್ಯಸ್ಯ ನಮಸ್ಕಾರಾನ್ ಏ ಕುರುವಂತಿ ದಿನೇ ದಿನೇ ಆಯು ಪ್ರಜ್ಞಾಂ ಬಲಂ ವೀರ್ಯಂ ತೇಜಸ್ತೇಷಾಂ ಚ ಜಾಯತೆ. ನಾವು ಕನ್ನಡದ ಸಿನಿಮಾದಲ್ಲಿ ನಟಿಸುತ್ತಿದ್ದ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಚಿತ್ರದಲ್ಲಿ ಒಂದು ಯೋಗ ಪ್ರದರ್ಶನ ಮಾಡುವ ಸಿನಿಮಾವನ್ನು ನೋಡಿದ್ದೇವೆ. ಇದು ಎಷ್ಟೋ ಜನಕ್ಕೆ ಯೋಗನ ಕಲಿಬೇಕು ಮತ್ತು ಮಕ್ಕಳಿಗೆ ಅದನ್ನು ಪ್ರೋತ್ಸಾಹಿಸಬೇಕು ಅಂತ ಒಂದು ಮೀಡಿಯಾದಿಂದ ಒಂದು ಜಾಗೃತಿ ಮೂಡಿಸಿದ ಚಿತ್ರ. ಆ ಚಿತ್ರನ ನೋಡಿ ಎಷ್ಟೋ ಜನ ಯೋಗನ ಅಭ್ಯಾಸ ಮಾಡಿದ್ರು. ಓಂ ಸವಿತೃ ಸೂರ್ಯ ನಾರಾಯಣಾಯ ನಮಃ. ಸವಿತೃ ಸೂರ್ಯ ನಾರಾಯಣಾಯ ನಮಃ. ನಾರಾಯಣ ಸ್ವರೂಪಿಯಾದ ಸೂರ್ಯ ಭಗವಾನನೇ ನಿನಗೆ ನಮಸ್ಕಾರ ಅಂತ ಈ ಸೂರ್ಯ ನಮಸ್ಕಾರ ಮಾಡುವಾಗ ಹೇಳ್ತೇವೆ. ಮತ್ತೆ ನಿಮಗೆ ಒಂದು ಸೂರ್ಯ ನಮಸ್ಕಾರವನ್ನು ಮುಗಿಸುವಾಗ ಓ

ಅಂತ ಹೇಳಿ ಬಲಗಡೆಯಿಂದ 3 ಬಾರಿ ಪ್ರದಕ್ಷಿಣೆ ಮಾಡಿ ಸೂರ್ಯನಿಗೆ ನಮಸ್ಕಾರ ಮಾಡಬೇಕು. ನಿಮಗೊಂದು ಸಣ್ಣ ಕತೆ ಹೇಳ್ತೇನೆ. ರಾಮಕೃಷ್ಣ ಪರಮಹಂಸರ ಹತ್ರ ಒಂದು ಹೆಂಗಸು ತನ್ನ ಮಗನನ್ನ ಕರ್ಕೊಂಡು ಹೋಗಿ ಒಂದು ದೂರನ್ನ ತಂದಿದ್ಲು. ನನ್ನ ಮಗ ಸದಾ ಬೆಲ್ಲ ತಿಂತ ಇರ್ತಾನೆ, ಅವನು ಎಷ್ಟು ಹೇಳಿದ್ರು ಕೇಳಲ್ಲ, ಸ್ವಲ್ಪ ಹೇಳಿ ಸ್ವಾಮಿ ಅಂತ ಆತರಲ್ಲಿ ಬೇಡ್ಕೊಂಡ್ಲು. ಆಗ ರಾಮಕೃಷ್ಣ ಪರಮಹಂಸರು ಸ್ವಲ್ಪ ಯೋಚನೆಗೆ ಮುಳುಗಿದ್ರು. ನಂತರ ನೀನು ಒಂದು ವಾರ ಬಿಟ್ಟು ಬನ್ನಿ ತಾಯಿ ಅಂತ ಅಂದ್ರು. ಆಕೆ ಓಕೆ ಸ್ವಾಮಿಗಳು ಹೇಳ್ತಾ ಇದ್ದಾರೆ ಅನ್ಬಿಟ್ಟು ಒಂದು ವಾರ ಬಿಟ್ಟು ಮತ್ತೆ ಬಂದಳು. ಅದೇ ನಾನು ನಿಮ್ಗೆ ಪ್ರಶ್ನೆ ಇಟ್ಟಿದ್ನಲ್ಲ, ನನ್ನ ಮಗ ತುಂಬಾ ಬೆಲ್ಲ ತಿಂತಾನೆ, ಅವನಿಗೆ ಸ್ವಲ್ಪ ಬುದ್ಧಿ ಹೇಳಿ ಅಂತ ಮತ್ತೆ ಕೇಳಿದ್ರು. ಆಗ ರಾಮಕೃಷ್ಣ ಪರಮಹಂಸರು ಮಗುವನ್ನ ಹತ್ರ ಕರೆದು, ಮಗು ಬೆಲ್ಲನ ತಿನ್ನಬಾರ್ದು, ಇದರಿಂದ ತೊಂದರೆ ಆಗ್ತದೆ, ಏನಾಗ್ತದೆ ಏನು ಎಲ್ಲ ವಿವರಿಸಿ ಆತನಿಗೆ ಕನ್ವಿನ್ಸ್ ಮಾಡಿದ್ರು. ಆಕೆಗೆ ಪ್ರಶ್ನೆ ಉದ್ಭವ ಆಯ್ತು. ಸ್ವಾಮಿ, ನಾನು ಒಂದು ವಾರ ಇಂಚನೆ ಬಂದೆ, ನಿಮ್ಗೆ ಪ್ರಶ್ನೆ ಕೇಳಿದೆ, ಇದೇ ಮಾತನ್ನ ನೀವು ಆ ದಿನನೇ ಹೇಳ್ಬೋದಿತ್ತಲ್ಲ, ನೀವು ಒಂದು ವಾರ ಯಾಕೆ ವೇಳೆ ತಗೊಂಡ್ರಿ ಅಂತ ಕೇಳಿದ್ರು. ಆಗ ರಾಮಕೃಷ್ಣ ಪರಮಹಂಸರು ಹೇಳಿದ್ರು, ನಾನು ಯಾಕೆ ಒಂದು ವಾರ ಸಮಯ ತಗೊಂಡೆ ಅಂದ್ರೆ, ನಾನು ಬೆಲ್ಲ ತಿಂತಿದ್ದೀನಿ, ನಾನು ಮೊದಲು ಅದನ್ನ ಬಿಟ್ಟು ಆಮೇಲೆ ಮಗುಗೆ ಅದನ್ನ ಉಪದೇಶ ಮಾಡ್ತೇನೆ ಅಂತ. ಹಾಗೆ ನಾವು ಯಾವುದೇ ಕೆಲಸ ಮಾಡ್ಬೇಕಾದ್ರೆ ತಂದೆ ತಾಯಿಗಳು ಮೊದಲು ಅದನ್ನ ರೂಢಿಸ್ಕೋಬೇಕು, ಆಗ ಮಕ್ಕಳು ತಮ್ಮಷ್ಟಕ್ಕೆ ತಾವೇ ಅದನ್ನ ಫಾಲೋ ಮಾಡ್ತವೆ. ನಾವು ಮೊದಲು ಸರಿ ಆಗ್ಬೇಕು. ಈಗ ನಾವು ಯೋಗ ಮಾಡಕ್ ಶುರು ಮಾಡಿದ್ರೆ ಮಕ್ಕಳು ಯೋಗ ಮಾಡಕ್ಕೆ ಶುರು ಮಾಡ್ತಾರೆ. ಯೋಗದ ಒಂದು ಗೀತೆಯನ್ನ ನಿಮ್ಮೊಂದಿಗೆ ಹೇಳ್ತಾ ಇದ್ದೇನೆ. ಯೋಗ ಮಾಡಿ ಯೋಗಿಯಾಗು ಸಾಧನೆ

ಮಾಡಿ ಜತನದಿಂದ ಸಮಾಧಾನಿಯಾಗುವೆ, ಧ್ಯಾನ ಮಾಡಿ ಜತನದಿಂದ ಸಮಾಧಾನಿಯಾಗುವೆ, ಯೋಗ ಮಾಡಿ ಯೋಗಿಯಾಗು ಸಾಧನೆ.

ಇದರ ಅರ್ಥ ಪರಮಾತ್ಮನೇ ಅಸತ್ಯದಿಂದ ಸತ್ಯದೆಡೆಗೆ, ಕತ್ತಲೆಯಿಂದ ಬೆಳಕಿನೆಡೆಗೆ, ಮೃತ್ಯುವಿನಿಂದ ಅಮೃತತ್ವಕ್ಕೆ ನಮ್ಮನ್ನು ಕರೆದುಕೊಂಡು ಹೋಗು ಎಂದು ದೇವರನ್ನು ಪ್ರಾರ್ಥಿಸುವುದು. ಮತ್ತೆ ಒಂದು ಕರದರ್ಶನದ ಮಂತ್ರವನ್ನು ಹೇಳ್ತೇವೆ. ಕರಾಗ್ರೇ ವಸತೆ ಲಕ್ಷ್ಮೀ, ಕರ ಮಧ್ಯೆ ಸರಸ್ವತಿ, ಕರ ಮೂಲೆ ಸ್ಥಿತ ಗೌರಿ, ಪ್ರಭಾತೆ ಕರದರ್ಶನಂ.

ದರ್ಶನಂ. ಇದು ಹಸ್ತದ ಕೊನೆಯಲ್ಲಿ ಲಕ್ಷ್ಮಿ, ಮಧ್ಯದಲ್ಲಿ ಸರಸ್ವತಿ, ಮೂಲದಲ್ಲಿ ಗೌರಿ ವಾಸ ಮಾಡುತ್ತಿರುವಂತಹ ಹಸ್ತವನ್ನ ಪ್ರಾತಃ ಕಾಲದಲ್ಲಿ ಅಂದ್ರೆ ಬೆಳಗ್ಗೆ ನಾವು ಎದ್ದ ತಕ್ಷಣ ನೋಡಬೇಕು. ನೀವು ಯೋಗಾಸನವನ್ನ ಸಂಜೆ ಮಾಡೋದಾದರೆ ಕರಾಗ್ರೆ ವಸತೇ ಲಕ್ಷ್ಮಿ, ಕರ ಮಧ್ಯೆ ಸರಸ್ವತಿ, ಕರ ಮೂಲೆ ಸ್ಥಿತ ಗೌರಿ, ಸಾಯಂಕಾಲೇ ಕರ ದರ್ಶನಂ. ಅಂದ್ರೆ ಪ್ರಭಾತೆ ಬದಲಾಗಿ ಸಾಯಂಕಾಲ ಅಂತ ಸೇರಿಸ್ಕೋಬಹುದು. ಯೋಗಾಸನದ ಕೊನೆಯಲ್ಲಿ ದೇಹ ಮತ್ತು ಮನಸ್ಸಿಗೆ ಶಾಂತಿ ಹಾಗೂ ವಿಶ್ರಾಂತಿಯನ್ನ ಕೋರಿ ಇದನ್ನ ಪಠಿಸ್ತೇವೆ. ಓ

0: शांति शांति शांति। ಇದನ್ನು ಹೇಗೆ ಅರ್ಥೈಸ್ಕೋಬೇಕಂದ್ರೆ, ಎಲ್ಲರೂ ಸುಖವಾಗಿರಲಿ, ಸರ್ವೇ ಜನ ಸುಖಿನೋ ಭವಂತು, ಸರ್ವ ಮಂಗಳಾದಿ ಭವಂತು, ಎಲ್ಲರೂ ರೋಗಮುಕ್ತರಾಗಿರಲಿ, ಎಲ್ಲರೂ ಒಳ್ಳೆಯದನ್ನೇ ಕಾಣಲಿ, ಯಾರಿಗೂ ದುಃಖದ ಅನುಭವವಾಗದಿರಲಿ, ಎಲ್ಲರಿಗೂ ತ್ರಿವಿಧ ಆದಿದೈವಿಕ ಆಧ್ಯಾತ್ಮಿಕ ಮತ್ತು ಆದಿಭೌತಿಕ ಶಾಂತಿ ಲಭಿಸಲಿ ಅಂತ ಯೋಗಾಸನದ ಕೊನೆಯಲ್ಲಿ ಈ ಮಂತ್ರವನ್ನು ಹೇಳ್ತೇವೆ. ಕೊನೆಯಲ್ಲಿ ನಮ್ಮ ಸನಾತ್ ಧರ್ಮದಿಂದ ಅನಾದಿ ಕಾಲದಿಂದಲೂ ಯೋಗದ ಮಹತ್ವ, ಅದರ ಉಪಯೋಗಗಳು, ಮಾಡುವ ವಿಧಾನ ಎಲ್ಲವನ್ನ ಆಲ್ರೆಡಿ ರೆಡಿಮೇಡ್ ಆಗಿ ನಮ್ಮ ಪೂರ್ವಜರು ಕೊಟ್ಟು ಹೋಗಿದ್ದಾರೆ, ಬರೆದಿಟ್ಟಿದ್ದಾರೆ. ಅದನ್ನು ರೂಢಿಸ್ಕೊಂಡು ಯಾವುದೇ ಅನಾಲಿಸಿಸ್ ವಿಶ್ಲೇಷಣೆ ಮಾಡದೆ ಅದನ್ನು ಮಾಡ್ಕೋತಾ ನಾವು ಹೋಗ್ಬೇಕು. ಆರೋಗ್ಯವೇ ಭಾಗ್ಯ, ಆರೋಗ್ಯದ ಸಂತೋಷದ ರೋಗ ಮುಕ್ತವಾದ ತುಂಬು ಜೀವನವನ್ನು ನಡೆಸೋಣ ಬನ್ನಿ ಎಲ್ಲರೂ. ಆಮೇಲೆ ಇನ್ನೊಂದು ಮರೆತಿದ್ದೆ, ಯೋಗಾಸನ ಮಾಡೋದು ಸಮಯ ಅಂತ ಏನು ಅದು ಪರ್ಟಿಕ್ಯುಲರ್ ಆಗಿಲ್ಲ, ಆದರೆ ಊಟ ಮಾಡಿ 3-4 ಗಂಟೆ ನಂತರ ಯೋಗಾಭ್ಯಾಸ ಮಾಡಬೇಕು. 4:30 ಬೆಳಗ್ಗೆ 9:00 ತನಕ, ಬೆಳಗಿನ ಜಾವ 4:30 ಮತ್ತೆ ಸಂಜೆ 4:30 ರಾತ್ರಿ 9:00 ಮಾಡಬಹುದು. ಪ್ರಶಸ್ತವಾದ್ದು ಸೂರ್ಯಾಸ್ತ ಮತ್ತೆ ಸೂರ್ಯೋದಯ ಟೈಮಲ್ಲಿ ಮಾಡೋದು ಬಹಳ ಒಳ್ಳೆಯದು. ಹೀಗೆ ಎಲ್ಲಾ ಯೋಗಾಸನವನ್ನ ಶುರು ಮಾಡಿ ಈ ಒಂದು ಮಾತುಕತೆಯಿಂದ ನೀವು ಪ್ರಭಾವಿತರಾಗಿದ್ದೀರಾ ಅಂತ ತಿಳ್ಕೊತೀನಿ. ಇಷ್ಟು ಮಾತಾಡಲು ನನಗೆ ಅವಕಾಶ ಮಾಡಿಕೊಟ್ಟ ಕೆಎಲ್ಇ ವೇಣುಧ್ವನಿ ಸಂಸ್ಥೆ ಮತ್ತೆ ಇಲ್ಲಿನ ತಂಡದವರಿಗೆ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ, June 21 ಯೋಗ ದಿನಾಚರಣೆ ಇರೋದ್ರಿಂದ ಅವತ್ತಿನ ದಿನನೇ ಎಲ್ಲರೂ ನಾವು ಕಲೆ ಮಾಡದೇ ಇರೋರು ಶುರು ಮಾಡೋಣ ಅಂತ ಹೇಳ್ತಾ ಇಂದಿನ ಮಾತುಕತೆಯನ್ನು ಮುಕ್ತಾಯ ಮಾಡ್ತೇನೆ. ಧನ್ಯವಾದಗಳು.
1: ಇದುವರೆಗೂ ಪ್ರಸಾರವಾಯಿತು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಅಂಗವಾಗಿ ಜಾಗೃತಿ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಯೋಗದ ಮಹತ್ವದ ಕುರಿತು ಮಾಹಿತಿಯನ್ನ ಹಂಚಿಕೊಂಡವರು ಚೇತನಾ ಡಿಎಂ ಅವರು. ಹೀಗೆ ಕೇಳ್ತಾ ಇರಿ, ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮಸ್ಕಾರ.
2: टेक्नोलॉजिकल युनिवर्सिटी बेळगाव 2026-27 साठी प्रवेश प्रक्रिया सुरू झाली आहे. डॉक्टर एम एस शेषगिरी कॅम्पस बेळगाव, KCET कोड E036 आणि कॉमेड के कोड E065. 2025-26 मध्ये 500 अधिक प्लेसमेंट ऑफर्स प्राप्त. विद्यार्थ्यांना वार्षिक 16 LPA पर्यंत उच्चतम पॅकेज, 150 अधिक अनुभवी प्राध्यापक, तसेच 50 अधिक PhD धारक शिक्षक, अत्याधुनिक लर्निंग फॅक्टरी, टिंकरिंग लॅब आणि Wi-Fi सुविधेसह हॉस्टेल व्यवस्था. उपलब्ध अभ्यासक्रम बायोमेडिकल इंजिनिअरिंग, केमिकल इंजिनिअरिंग, सिव्हिल इंजिनिअरिंग, कम्प्युटर सायन्स अँड इंजिनिअरिंग, UG कोर्सेस कम्प्युटर सायन्स अँड इंजिनिअरिंग, AI, इलेक्ट्रॉनिक्स अँड कम्युनिकेशन इंजिनिअरिंग, इलेक्ट्रिकल अँड इलेक्ट्रॉनिक्स इंजिनिअरिंग, मेकॅनिकल इंजिनिअरिंग, BCA, PG कोर्सेस, MCA, MBA, MTech इन स्ट्रक्चरल इंजिनिअरिंग, सिव्हिल. इन्फोसिस, ज्युनिपर, HPE, फेडरल बँक आणि बोश यासारख्या 60 अधिक नामांकित कंपन्यांची कॅम्पस व्हिजिट. अधिक माहितीसाठी संपर्क करा 08312440322 आणि www.kletech.ac.in या वेबसाईटला व्हिजिट करा.

0: ನಮಸ್ಕಾರ, ನೀವು ಕೇಳ್ತಾ ಇದ್ರ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ, ಇದು 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಸ್ನೇಹಿತರೆ, ಇದು ಪೋಲಿಯೋ ಲಸಿಕಾ ಕಾರ್ಯಕ್ರಮದ ವಿಶೇಷ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ, ಈ ವಿಷಯದ ಕುರಿತು ವಿವರವಾದ ಮಾಹಿತಿಯನ್ನು ಕೊಡಲಿದ್ದಾರೆ ಕಾರ್ಯಕ್ರಮದ ಅತಿಥಿ, ಜಿಲ್ಲಾ ಸಂತಾನೋತ್ಪತ್ತಿ ಮತ್ತು ಮಕ್ಕಳ ಆರೋಗ್ಯ ಅಧಿಕಾರಿಗಳು, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಬೆಳಗಾವಿಯ ಡಾಕ್ಟರ್ ಸುಶೀಲಾ ಎಸ್ ಅಯ್ಯನ್ ಅವರವರು. ಕಾರ್ಯಕ್ರಮದಲ್ಲಿ ತಮಗೆ ಸ್ವಾಗತ ಹಾಗೂ ನಮಸ್ಕಾರ ಮೇಡಮ್.
1: ನಮಸ್ಕಾರ ಸರ್, ಎಲ್ಲರಿಗೂ ನಮಸ್ಕಾರ.
0: ಎಸ್, ಅವರೊಂದಿಗೆ ಇದ್ದಾರೆ ಸ್ನೇಹಿತರೆ ಉಪ ಜಿಲ್ಲಾ ಆರೋಗ್ಯ ಶಿಕ್ಷಣ ಅಧಿಕಾರಿಗಳು ಬೆಳಗಾವಿ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಬೆಳಗಾವಿಯ ಶ್ರೀ ಪ್ರಕಾಶ್ ಮಾನಿ ಅವರು. ಕಾರ್ಯಕ್ರಮದಲ್ಲಿ ತಮಗೂ ಸ್ವಾಗತ ಹಾಗೂ ನಮಸ್ಕಾರ ಸರ್.
2: ನಮಸ್ಕಾರ ಸರ್, ನಮಸ್ಕಾರ.
0: ಎಸ್, ಇವತ್ತಿನ ಕಾರ್ಯಕ್ರಮದ ವಿಷಯ ಪೋಲಿಯೋ, ಪೋಲಿಯೋ ಲಸಿಕಾ ಕಾರ್ಯಕ್ರಮ ಎಂದರೇನು, ಅಲ್ಲಿಂದ ಪ್ರಾರಂಭ.
1: ಸರ್, ಎಲ್ಲರಿಗೂ ನಮಸ್ಕಾರ. ಇನ್ನೊಂದ್ಸಲ, ರಾಷ್ಟ್ರದಂತೆ 5 ವರ್ಷದೊಳಗೆ ಎಲ್ಲ ಮಕ್ಕಳಿಗೆ ಏಕಕಾಲಕ್ಕೆ ಪೋಲಿಯೋ ಲಸಿಕೆಯನ್ನು ಹಾಕೋದಕ್ಕೆ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಅನ್ನುತ್ತಾರೆ ಸರ್.
0: ಅಂದ್ರೆ ಈಗ ಪೋಲಿಯೋ ವ್ಯಾಕ್ಸಿನ್ ಮಕ್ಕಳಿಗೆ ಏಕೆ ಮುಖ್ಯ, ಅದರ ಬಗ್ಗೆ ತಿಳಿಸಿ.
1: ಪೋಲಿಯೋ ಇದು ಒಂಥರ ಅದು ಶಾಶ್ವತ ಅಂಗವಿಕಲ್ಯ ಆಗುತ್ತದೆ ಸರ್. ಅದಕ್ಕಾಗಿ ಎಲ್ಲರಿಗೂ ಪಲ್ಸ್ ಮಕ್ಕಳಿಗೆ 0-5 ಮಕ್ಕಳಿಗೆ ಪಲ್ಸ್ ಪೋಲಿಯೋ ತುಂಬ ಅಗತ್ಯ ಇದೆ ಸರ್ ಲಸಿಕೆ. ಅದು ಅಂಗವಿಕಲತೆಯನ್ನು ತಡೆಗಟ್ಟಲು ಇದನ್ನು ಹಾಕುತ್ತೇವೆ ಸರ್. ನಾವು
0: ಯಾವ ವಯಸ್ಸಿನಲ್ಲಿ ಪಲ್ಸ್ ಪೋಲಿಯೋ?
1: 0-5 ಮಕ್ಕಳಿಗೆ ಮಾಡೋದು.
0: ನವಜಾತ ಶಿಶುವಿಗೆ ಇದು ಸೇಫ?
1: ಹಾಂ, ಇದು ನವಜಾತ ಶಿಶುವಿಗೆ ತುಂಬ ಇದು ಪರಿಣಾಮಕಾರಿಯಾಗಿದೆ, ತುಂಬ ಹೆಲ್ಪ್ಫುಲ್ ಆಗುತ್ತೆ ಸರ್. ಇದು
0: ಈಗ ಪೋಲಿಯೋ ವೈರಸ್ ಹೇಗೆ ಹರಡುತ್ತದೆ ಅದ್ರ ಬಗ್ಗೆ ಸ್ವಲ್ಪ.
1: ಕುಲುಷಿತ ನೀರು, ಆಹಾರ ಮತ್ತು ಸೋಂಕಿತ ವ್ಯಕ್ತಿಯ ಮಲದಿಂದ ಇದು ಸ್ಪ್ರೆಡ್ ಆಗುತ್ತೆ ಸರ್. ಇದು
0: ಈಗ ಪೋಲಿಯೋ ಮಕ್ಕಳಿಗೆ ಯಾರಿಗೆ ಜ್ವರ, ಸರ್ದಿ, ನೆಗಡಿ ಇದೆ ಅವರು ಪೋಲಿಯೋ ಡ್ರಾಪ್ಸ್ ಅನ್ನು ಹಾಕಿಸಬಹುದು?
1: ಸಾಮಾನ್ಯವಾಗಿ ಸರ್ ಜ್ವರ, ನೆಗಡಿ, ಕೆಮ್ಮು, ಅತಿಸಾರ ಇದ್ದವ್ರಿಗೆ ಹಾಕಬಹುದು ಸರ್ ಇದು ಪೋಲಿಯೋ ವ್ಯಾಕ್ಸಿನ್ ಅನ್ನು.
0: ಎಷ್ಟು ಬಾರಿ ಹಾಕಿಸಬಹುದು ಪಲ್ಸ್?
1: ಇದನ್ನು ಆಕ್ಚುಲಿ 5 ಸಲ ಹಾಕಿಸಬಹುದು ಸರ್. 0-5 ಮಕ್ಕಳಿಗೆ ಅಷ್ಟು ಏಜಲ್ಲಿ 5 ಬಾರಿ ಹಾಕಬಹುದು ಸರ್.
2: ಈಗ ಸಾರ್ವತ್ರಿಕ ಲಸಿಕಾ ಕಾರ್ಯಕ್ರಮದಲ್ಲಿ 5 ಬಾರಿ ಮಗುವಿಗೆ ಹಾಕ್ತೀವಿ. ಅದ್ರ ಜೊತೆಗೆ IPV ಅಂತ ಇಂಜೆಕ್ಷನ್, ಇಂಜೆಕ್ಟೇಬಲ್ ಇದನ್ನು ವ್ಯಾಕ್ಸಿನ್ ಸಹಿತ ಹಾಕುವಂತ ಕ್ರಮ ಇದೆ.
1: ಅದು ಇಂಜೆಕ್ಟಿವ್ ವ್ಯಾಕ್ಸಿನ್ 9 ಮಂತ್ಸ್ ಅಲ್ಲಿ ಹಾಕ್ತೀವಿ ಸರ್.
0: ಹೌದಾ? ಆಲ್ರೈಟ್, ಪೋಲಿಯೋ ರೋಗದ ಬಗ್ಗೆ ಮಾತನಾಡೋಣ. ಈ ಒಂದು ಪೋಲಿಯೋ ರೋಗದ ಲಕ್ಷಣ, ಸಿಂಪ್ಟಮ್ಸ್ ಏನು, ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ
1: ಸರ್. ಪೋಲಿಯೋ ರೋಗದ ಲಕ್ಷಣಗಳು ಸರ್, ಇದು ಜ್ವರ, ತಲೆನೋವು, ದನಿವು, ವಾಂತಿ, ಸ್ನಾಯು ನೋವು, ಕುತ್ತಿಗೆ ಬಿಗಿತ, ಗಂಭೀರ ಸಂದರ್ಭದಲ್ಲಿ ಕೈ ಅಥವಾ ಕಾಲುಗಳಲ್ಲಿ ಪಾರ್ಶ್ವವಾಯ ಕಾಣಿಸಿಕೊಳ್ಳುತ್ತದೆ ಸರ್. ಇದು ಇವು ಮುಖ್ಯ ಲಕ್ಷಣಗಳು.
0: ಅಂತ ಸಂದರ್ಭದಲ್ಲಿ ಪೋಲಿಯೋ ಆಗಿದ್ದವರಿಗೆ ಗುಣಪಡಿಸಬಹುದಾ?
1: ಇಲ್ಲ ಸರ್, ಇದಕ್ಕೆ ಒಂದು ನಿರ್ದಿಷ್ಟವಾದ ಚಿಕಿತ್ಸೆ ಇಲ್ಲ. ಸೊ ಇದು ಆಗಬಾರ್ದಂತ ಮೊದಲೇ ಪ್ರಿಕಾಷನ್ ಆಗಿ ಲಸಿಕೆಯನ್ನು ತಗೊಂಡ್ರೆ ಒಳ್ಳೆಯದು ಸರ್. ಇದು
0: ಪಾಲಕರು ಪೋಲಿಯೋ ಲಸಿಕೆ ಹಾಕಿಸಲು ಎಲ್ಲಿ ಹೋಗಬೇಕು?
1: ಪಾಲಕರು ಇದು ಪೋಲಿಯೋ ವ್ಯಾಕ್ಸಿನ್ ಹಾಕಿಕೊಳ್ಳಲು ನಮ್ಗೆ ಇಲ್ಲಿ ಇದು ಸಾರ್ವತ್ರಿಕ ಲಸಿಕೆ ಆಗೋದು ಪ್ರತಿ ವರ್ಷ ಮಾಡೇ ಮಾಡ್ತೀವಿ ಡಿಸೆಂಬರ್ ತಿಂಗಳಲ್ಲಿ ಸರಿ. ಹಾಗಲ್ಲಿ ಮಕ್ಕಳು ಜನನ ಆದಾಗ 0-5 ವರ್ಷ ಇದ್ದಾಗ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರ, ಸರ್ಕಾರಿ ಆಸ್ಪತ್ರೆ, ಅಂಗನವಾಡಿ ಕೇಂದ್ರಗಳಲ್ಲಿ ತಗೋಬಹುದು ಸರ್.
0: ಈ ಲಸಿಕೆ ಉಚಿತನಾ?
1: 100% ಉಚಿತ ಇದೆ ಸರ್. ಇದು
0: ಅದು ಬಹಳ ಮುಖ್ಯವಾಗಿ ಕೇಳ್ತಿರ್ತಾರೆ. ಆಮೇಲೆ ಡೋಸಸ್ ಅನ್ನು ರಿಪೀಟ್ ಮಾಡಬಹುದಾ?
1: ಮಾಡಬಹುದು,
0: ತಗೊಂಡಿದ್ದಾನೆ
1: ಮಾಡಬಹುದು ಸರ್.
0: ಏನು ಸಮಸ್ಯೆ?
1: ಏನು ಸಮಸ್ಯೆ ಇಲ್ಲ.
0: ಆಮೇಲೆ ಡೋಸ್ ಅಥವಾ ಈ ಲಸಿಕೆ ಹಾಕಿಸಿದ ತಕ್ಷಣ ಏನಾದರೂ ಕಾಳಜಿ ವಹಿಸಬೇಕಾ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ.
1: ಅಂಥದ್ದು ಇನ್ನೂವರೆಗೆ ಸ್ಟಿಲ್ ನಾವು ಯಾವುದೂ ಅಂಥದ್ದು ಅಷ್ಟು ಗಂಭೀರವಾದ ಸೈಡ್ ಎಫೆಕ್ಟ್ ಏನು ಕಂಡು ಬಂದಿಲ್ಲ. ಸೊ
2: ಸರ್, ಇದು ಬಹಳ ಸುರಕ್ಷಿತವಾಗಿರುವಂತಹ ಒಂದು ಲಸಿಕೆ.
0: ಅಂತ ಸಂದರ್ಭದಲ್ಲಿ ಈ ಲಸಿಕೆಯನ್ನ ಹೇಗೆ ಕೇರ್ ತಗೋತಾರೆ ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ. ಯಾಕೆಂದ್ರೆ ದೇರ್ ಶುಡ್ ಬಿ ಸಮ್ ಮೇಂಟೆನೆನ್ಸ್ ಆಫ್ ಟೆಂಪರೇಚರ್, ಅದ್ರ ಬಗ್ಗೆ ಸ್ವಲ್ಪ.
2: ಸರ್, ಆಕ್ಚುಲಿ ಇದು ಮ್ಯಾನುಫ್ಯಾಕ್ಚರಿಂದ ಹಿಡ್ಕೊಂಡು ಫಲಾನುಭವಿಗಳ ದೇಹದಲ್ಲಿ ಹೋಗುವವರೆಗೂ ಸಹಿತ ಇದನ್ನು ಕೋಲ್ಡ್ ಚೈನ್ ಮೇಂಟೈನ್ ಮಾಡ್ತಾರೆ. -2 to 8 degrees centigrade ವರೆಗೆ ಅದನ್ನು ಸುರಕ್ಷಿತವಾಗಿಟ್ಟು ಆ ಫಲಾನುಭವಿಗೆ ಸುರಕ್ಷಿತವಾಗಿ ತಲುಪುವವರೆಗೂ ಸಹಿತ ಅದರ ಕೇರ್ ತಗೊಳ್ಳೋದ್ರಿಂದ ನಮ್ಮ ಆರೋಗ್ಯ ಇಲಾಖೆಯಲ್ಲಿ ಭಾಳ ಸುರಕ್ಷಿತವಾದ ಅದರ ಬಗ್ಗೆ ಕೇರ್ ತಗೊಂಡು ಅದನ್ನು ಮಗುವಿಗೆ ಕೊಡುವಂಥ ಒಂದು ವ್ಯವಸ್ಥೆ ಇದೆ. ಹೀಗಾಗಿ ಅದು ಯಾವುದೇ ರೀತಿಯ ಅಡ್ಡ ಪರಿಣಾಮಗಳು ಅಥವಾ ತೊಂದರೆ ಆಗುವಂಥ ಸಾಧ್ಯತೆ ಪಾತು ತೀರಾ ಕಡಿಮೆ, ಬಹಳ ಕಡಿಮೆ.
1: ಈಗ ಸಾರ್ವತ್ರಿಕ ಲಸಿಕಾ ಕಾರ್ಯಕ್ರಮ ಇದು June 28 ಇರುವುದರಿಂದ ಸರ್, ನಮ್ಮ ಬೆಳಗಾವಿ ಡಿಸ್ಟ್ರಿಕ್ಟ್ಗೆ 6,57,000 ಡೋಸ್ಗಳು ಬಂದಿದೆ ಸರ್. ಇದು ನಾವು ಮತ್ತು ನಿರ್ದಿಷ್ಟವಾಗಿ 4,71,041 ಮಕ್ಕಳಿಗೆ ಲಸಿಕೆಯನ್ನು ಹಾಕಲು ನಾವು ಗುರಿ ಹೊಂದಿದ್ದೀವಿ ಸರ್. ಇದು
0: ಬಹಳ ಮುಖ್ಯವಾಗಿ ತಾವು ಹೇಳಿದ್ರಿ ಇಂಜೆಕ್ಟೇಬಲ್ ಇದೆ, ಅಲ್ಲೇ ಒಂದು ಪ್ರಶ್ನೆ. ಓರಲ್ ಪೋಲಿಯೋ ವ್ಯಾಕ್ಸಿನ್ ಅಥವಾ OPV, ಇಂಜೆಕ್ಟೇಬಲ್ ಪೋಲಿಯೋ ವ್ಯಾಕ್ಸಿನ್ ಅಥವಾ IPV, ವ್ಯತ್ಯಾಸ
1: ಸರ್? ಓರಲ್ ಪೋಲಿಯೋ ವ್ಯಾಕ್ಸಿನ್ ಅಂದರೆ ಅದು ಬಾಯಿ ಮೂಲಕ ಹಾಕೋದು, ಇದರಿಂದ ಸಮುದಾಯದಲ್ಲಿ ಹರಡುವ ಇನ್ಫೆಕ್ಷನ್ ಅನ್ನು ಕಂಟ್ರೋಲ್ ಮಾಡುತ್ತೆ ಸರ್. ಇದೊಂದು ಲೈವ್ ವ್ಯಾಕ್ಸಿನ್. ಆಮೇಲೆ ಇದು ಇಂಜೆಕ್ಟೇಬಲ್ ಇದೆ, ಇದು ಕಿಲ್ಡ್ ವ್ಯಾಕ್ಸಿನ್. ಇದನ್ನು ಮಗುವಿನ ಶಾಶ್ವತ ವ್ಯಕ್ತಿತ್ವ ಒಳಗಿನ ಬೆಳವಣಿಗೆ ಇನ್ಫೆಕ್ಷನ್ ಆಗಲು ನೋಡ್ಕೋತಾರೆ,
2: ವೈಯಕ್ತಿಕ ರಕ್ಷಣೆಗೆ ಅನುಕೂಲ.
0: ಯಾವ್ದು ಉತ್ತಮ ಇದರಲ್ಲಿ?
1: ಎರಡು ಉತ್ತಮ.
0: ಯಾಕೆಂದ್ರೆ ಸಾಮಾನ್ಯವಾಗಿ ಜಾಹೀರಾತುಗಳಲ್ಲಿ ನೋಡಿರ್ತೇವೆ ದೋಬುನ್ ಜಿಂದಗಿ ಇನ್ನ ವ್ಯಾಕ್ಸಿನ್ ಅಂತ ಕೇಳುದು, ಇಂಜೆಕ್ಟಿಬಲ್ ಇವತ್ತೇ ಕೇಳೋದು. ಅದಕ್ಕೆ ಈ ಒಂದು ಪ್ರಶ್ನೆ ಬಂದಿತ್ತು. ಸ್ನೇಹಿತರೆ, ನೀವು ಕೇಳ್ತಾ ಇದ್ರಾ ವಿಶೇಷ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಪೋಲಿಯೋ ವ್ಯಾಕ್ಸಿನ್ ಕುರಿತು ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಕಾರ್ಯಕ್ರಮದ ಅತಿಥಿ ಜಿಲ್ಲಾ ಸಂತಾನೋತ್ಪತ್ತಿ ಮತ್ತು ಮಕ್ಕಳ ಆರೋಗ್ಯ ಅಧಿಕಾರಿಗಳು, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಬೆಳಗಾವಿಯ ಡಾಕ್ಟರ್ ಸುಶೀಲಾ ಎಸ್ ಅಯ್ಯನವರವರು, ಹಾಗೂ ಅವರೊಂದಿಗೆ ಉಪ ಜಿಲ್ಲಾ ಆರೋಗ್ಯ ಶಿಕ್ಷಣ ಅಧಿಕಾರಿಗಳು, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಬೆಳಗಾವಿಯ ಶ್ರೀ ಪ್ರಕಾಶ್ ಮಾನಿಯವರು. ಕಾರ್ಯಕ್ರಮದಲ್ಲಿ ಬಹಳಷ್ಟು ವಿಷಯಗಳ ಬಗ್ಗೆ ನಾವು ಮಾತನಾಡಿದ್ವಿ. ಈಗ ಪೋಲಿಯೋ ಬಗ್ಗೆ ಮಾತನಾಡೋಣ. ಕೊನೆಯ ಪ್ರಕರಣ ಯಾವಾಗಾಗಿತ್ತು, ಅದರ ಬಗ್ಗೆ
1: ಸರ್? ಇದು ಕೊನೆಯ

0: ಹೊಂದಿದ್ದೀವಿ. ಇಲ್ಲಿವರೆಗೆ ಯಾವುದೇ ಪ್ರಕರಣಗಳು ನಮಗೆ ಕಂಡು ಬಂದಿಲ್ಲ.
1: ಸರ್, ಇನ್ಯಾವೆಲ್ಲ ಇಲಾಖೆಯ ಸಹಭಾಗಿತ್ವ ಈ ಒಂದು ಅಭಿಯಾನದಲ್ಲಿ ಇದೆ ಸ್ವಲ್ಪ ತಿಳಿಸಿ.
2: ಸರ್, ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ನಮ್ಮದು, ಆಮೇಲೆ ಇನ್ನೊಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಶಿಕ್ಷಣ ಇಲಾಖೆ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯ ಇಲಾಖೆ, ನಗರ ಸ್ಥಳೀಯ ಸಂಸ್ಥೆಗಳು, ಸಾರಿಗೆ ಇಲಾಖೆ, ಮಾಹಿತಿ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ, ಸ್ವಯಂ ಸೇವಾ ಸಂಸ್ಥೆಗಳು ಹಾಗೂ ಸಾಮಾಜಿಕ ಸಂಘಟನೆಗಳು ಮತ್ತು ಕೆಲವೊಂದು ಎನ್ ಜಿ ಒಗಳು ಸಪೋರ್ಟ್ ಮಾಡುತ್ತೆ ಸರ್. ನಮಗೆ
1: ಸ್ಟ್ಯಾಟಿಸ್ಟಿಕ್ಸ್ ಬಗ್ಗೆ ಮಾತನಾಡೋಣ. ಇದರ ಒಂದು ಸಂಖ್ಯೆ ಎಷ್ಟಿದೆ ಈಗ ಭಾರತ ದೇಶದಲ್ಲಿ?
0: ನಮ್ಮಲ್ಲಿ ಪೋಲಿಯೋ ಪ್ರಕರಣ 2014 ನಂತರ ವಿಶ್ವಸಂಸ್ಥೆ ಆರೋಗ್ಯ ಸಂಸ್ಥೆ ಸರ್ಟಿಫೈ ಮಾಡಿತ್ತು ನಮ್ಮ ಫ್ರೀ ಆಫ್ ಪೋಲಿಯೋ ಅಂತಕೊಂಡು ನೇಷನ್ ಇದೆ ಅಂತೇಳಿ. ಹೀಗಾಗಿ ಈಗ ಪಕ್ಕದ ದೇಶಗಳಲ್ಲಿ ಸುಮಾರು ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನದಲ್ಲಿ ಈ ವರ್ಷದಲ್ಲಿ ಸುಮಾರು 3 ಪ್ರಕರಣಗಳು ಪಾಕಿಸ್ತಾನದಲ್ಲಿ ಕಂಡುಬಂದಿದ್ದವು, 6 ಪ್ರಕರಣಗಳು ಅಫ್ಘಾನಿಸ್ತಾನದಲ್ಲಿ. ನಮ್ಮ ನೆರೆ ರಾಷ್ಟ್ರಗಳಾಗಿರೋದ್ರಿಂದ ಅಲ್ಲಿ ಪೋಲಿಯೋ ರೋಗಗಳು ಪೂರ್ಣ ಕಡಿಮೆ ಆಗುವವರೆಗೆ ಸಹಿತ ಈ ಕಾರ್ಯಕ್ರಮವನ್ನು ಮುಂದುವರಿಸುವುದು ಅನಿವಾರ್ಯ ಆಗಿದೆ. ಈ ಹಿಂದೆ ಬಹಳಷ್ಟು ಪ್ರಕರಣಗಳು ಬೇರೆ ಬೇರೆ ದೇಶಗಳಲ್ಲಿ ಕಂಡು ಬರ್ತಾ ಇದ್ವಿ. ಈ ನಮ್ಮ ಒಟ್ಟು ಪ್ರಪಂಚದಲ್ಲಿ 195 ರಾಷ್ಟ್ರಗಳಲ್ಲಿ ಕೇವಲ 2 ದೇಶಗಳಲ್ಲಿ ಮಾತ್ರ ಈಗ ಪೋಲಿಯೋ ಪ್ರಕರಣಗಳು ಕಂಡು ಬರ್ತಾ ಇದೆ.
2: ಸರ್, ನಮ್ಗೆ 2014 WHO ಇದು ಪೋಲಿಯೋ ಮುಕ್ತ ರಾಷ್ಟ್ರ ಅಂತ ಮಾಡಿದ್ರು. ಸೊ ಬಟ್ ಈಗ ಪಕ್ಕದ ರಾಷ್ಟ್ರದಲ್ಲಿ ಅಫ್ಘಾನಿಸ್ತಾನ ಪಾಕಿಸ್ತಾನ ಬರೋದ್ರಿಂದ ಮತ್ತೆ ನಮ್ದು ಹತ್ರ ಆಗುತ್ತಲ್ಲ ಭಾರತ ರಾಷ್ಟ್ರ. ಸೊ ಆಗ್ಬಾರ್ದಂತೇಳಿ ಮತ್ತೆ ಕಂಟಿನ್ಯೂಷನ್ ಆಗಿ ಪೋಲಿಯೋ ಮಾಡ್ತಾನೆ ಇದ್ದೀವಿ. ಸರ್,
1: ಈ ಕಾರ್ಯಕ್ರಮ ಎಷ್ಟು ದಿನವರೆಗೆ ಇರುತ್ತೆ ಅದ್ರ ಬಗ್ಗೆ?
2: ಸರ್, ಇದು ಕಾರ್ಯಕ್ರಮ ನಾವು June 28 ಮಾಡ್ತಾ ಇದ್ದೇವೆ. ಇದು ಆಕ್ಚುಲಿ ಫಸ್ಟ್ ಡೇ ಬೂತ್ಗಳಲ್ಲಿ ಇರುತ್ತದೆ ಸರ್. ಸೆಕೆಂಡ್ ಡೇಯಲ್ಲಿ ಮನೆ ಮನೆಗಳು ಹೋಗಿ ಮಾಡ್ತೀವಿ. ಆಮೇಲೆ ಗ್ರಾಮೀಣ ಭಾಗದಲ್ಲಿ 2 ದಿನ ಇರುತ್ತೆ, ನಗರದಲ್ಲಿ 3 ದಿನ ಇರುತ್ತೆ ಸರ್. ಸೊ ಆಮೇಲೆ ನಾವು ಉಳಿದಂತ ಮಕ್ಕಳನ್ನು ಹಾಕುತ್ತಾ ಹೋಗ್ತಾ ಇತ್ತು.
0: ಫಸ್ಟ್ ಡೇ ಬೂತಲ್ಲಿ ಲಸಿಕೆಯನ್ನ ಕೊಟ್ಟ ನಂತರ 2 ಅಥವಾ 3 ದಿವಸ ಮನೆ ಮನೆಗೆ ಹೋಗಿ ನಮ್ಮ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರು, ವಾಲಂಟಿಯರ್ಸ್ ಎಲ್ಲ ಮನೆ ಮನೆಗೆ ಹೋಗಿ ಯಾವುದೇ ಬಿಟ್ಟು ಹೋಗಿರುವಂಥ ಮಗುವನ್ನ ಆಯ್ಕೆ ಮಾಡಿಕೊಂಡು ಪೋಲಿಯೋ ಲಸಿಕೆಯನ್ನು ಕೊಡುವಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ.
1: ಈಗ ಒಮ್ಮೆ ಪೋಲಿಯೋ ಒಂದು ಮಗುಗೆ ಹಾಕಿಸಿದ ನಂತರ ಗುರುತಿಗಾಗಿ ಏನಾದರೂ ಅವ್ರಿಗೆ ಎನಿ ನೋಟಿಫಿಕೇಶನ್?
0: ಹೌದು, ಖಂಡಿತವಾಗಿಯೂ ಪೋಲಿಯೋ ಲಸಿಕೆ ಕೊಟ್ಟ ನಂತರ ಎಡಗೈ ಕಿರುಬಳಿಗೆ ನಾವು ಮಾರ್ಕಿಂಗ್ ಮಾಡ್ತೀವಿ. ಅದರ ಮುಖಾಂತರ ನಮ್ಗೆ ಗೊತ್ತಾಗ್ತದೆ ಸುಮಾರು 7-8 ದಿವಸ ಅವರಿಗೆ ಆ ಮಾರ್ಕ್ ಇರ್ತದೆ, ಮಗು ಲಸಿಕೆ ಪಡೆದಿದೆಯಲ್ಲ ಅನ್ನೋದ್ರ ಬಗ್ಗೆ ಒಂದು ಖಚಿತಪಡಿಸ್ಕೊಳ್ಳಿಕ್ಕೆ ಒಂದು ಆಧಾರ ಆಗಿರ್ತದೆ.
1: ಸರ್, ಒಂದು ಮಗು ಒಮ್ಮೆ ಪೋಲಿಯೋ ಲಸಿಕೆ ಹಾಕಿಸಿದ ನಂತರ ಮತ್ತೊಮ್ಮೆ ಹಾಕಿಸಬಹುದಾ? ಆ್ಯಂಡ್ ಮತ್ತೊಮ್ಮೆ ಹಾಕಿಸ್ಲಿಕ್ಕೆ ಎಷ್ಟು ದಿನದ ಗ್ಯಾಪ್ ಇರಬೇಕು ಅಥವಾ ಇಮಿಡಿಯೇಟ್ಲಿ ಹಾಕ್ಬೋದಾ?
2: ಹಂಗೇನಿಲ್ಲ ಸರ್, ಗ್ಯಾಪ್ ಏನಂತಿಲ್ಲ. ಸೊ ಯಾವಾಗ ಇದು ರಾಷ್ಟ್ರೀಯ ಅಭಿಯಾನ ಶುರು ಆದಾಗೂ ಹಾಕ್ಬೋದು. ಸೊ ಕಂಟಿನ್ಯೂ ಆಗಿ 5 ಸಲ ಹಾಕೊಂಡಿರುತ್ತೆ. ಎಂಥದ್ದು ವರ್ಷಕ್ಕೊಮ್ಮೆ ಹಾಕಿ ಮಾಡ್ತಿದ್ದಲ್ಲ, 5 ವರ್ಷ ಒಳಗಿದ್ರೆ ಮಕ್ಕಳು ಹಾಕ್ಬೋದು ಸರ್, ಅದೇನಿಲ್ಲ, ನಿರ್ದಿಷ್ಟ ಅವಧಿಯೇನಿಲ್ಲ.
0: ಖಂಡಿತವಾಗಿ.
1: ಈಗ ಈ ಕಾರ್ಯಕ್ರಮ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಮುಗಿದ ನಂತರ ಯಾರಿಗಾದರೂ ಪಲ್ಸ್ ಪೋಲಿಯೋ ವ್ಯಾಕ್ಸಿನ್ ಹಾಕಿಸಬೇಕು ಅಂತ ಇದ್ರೆ ಅವ್ರು ಏನ್ ಮಾಡ್ತಾರೆ?
2: ಸರ್, ಅದೇ ವಿಮೆನ್ ಪಲ್ಸ್ ಪೋಲಿಯೋ ಅಭಿಯಾನ ಮುಗಿದ್ರು ಅಂತ ಮಕ್ಕಳು ಉಳಿದಿದ್ರೆ ಅವ್ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರ ನಮ್ದು CHL ಇದ್ದೇ ಇರುತ್ತೆ ಸರ್, ಅಲ್ಲಿ ಹೋಗಿ ಹಾಕಿಸ್ಕೋಬಹುದು ಸರ್.
0: ಉಪಕೇಂದ್ರಗಳಲ್ಲಿ ಸೆಷನ್ಸ್ಗಳು ಕಂಟಿನ್ಯೂ ಆಗಿ ನಡೀತಾ ಇರ್ತವೆ.
1: ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ ಪ್ರಾಥಮಿಕವಾದ ಲಕ್ಷಣಗಳ ಬಗ್ಗೆ. ಈಗ ಯಾರಿಗಾದ್ರು ಪೋಲಿಯೋ ಬಂದಿದೆ ಅಂತವ್ರು ಈ ಲಸಿಕೆ ಹಾಕಿಸಿದ್ರೆ ಏನಿ ಪ್ರಾಬ್ಲಮ್ಸ್, ಅವ್ರಿಗೆ ಏನಾದರೂ ಲಾಭ ಇದೆಯಾ?
0: ಪೋಲಿಯೋ ರೋಗ ಬಂದ ನಂತರ ಹಾಕಿದ್ರೆ ಏನೋ ಉಪಯೋಗ ಇಲ್ಲ. ಅದಕ್ಕಿಂತ ಮುಂಚೆ ಬರದ ಹಾಕಿ ನಾವು ಜಾಗೃತಿ ವಹಿಸೋದು ಬಹಳ ಅಗತ್ಯ.
2: ಓನ್ಲಿ ಪ್ರಿಕಾಷನ್ ಆಗಿ ಕೊಡಬಹುದು ಸರ್, ಬಂದ ತಕ್ಷಣ ನಿರ್ದಿಷ್ಟವಾದ ಚಿಕಿತ್ಸೆ ಇಲ್ಲ ಸರ್,
1: ಏನೂ ಇಲ್ಲ. ಸೊ ಇದಕ್ಕೆ ಈ ರೋಗಕ್ಕೆ ಲಸಿಕೆ ಮಾತ್ರ ಒಂದು ಶೀಲ್ಡ್,
0: ಹೌದು,
1: ಅದ್ ಬಿಟ್ಟು ಬೇರೆ ಯಾವುದೇ ಇಲ್ಲ. ಅಂಡ್ ಅಂತ ಸಂದರ್ಭದಲ್ಲಿ ಪಾಲಕರು ಈ ಒಂದು ಅಭಿಯಾನದ ಈ ಕಾರ್ಯಕ್ರಮದ ಲಾಭ ತಗೋಬೇಕು. ಬಹಳ ಮುಖ್ಯವಾಗಿ ಈಗಿನ ಒಂದು ಸೋಷಿಯಲ್ ಮೀಡಿಯಾ ಯುಗದಲ್ಲಿ ಹೌ ಪೀಪಲ್ ಆರ್ ಅವೇರ್, ಎಷ್ಟು ಜಾಗೃತರಾಗಿದ್ದಾರೆ ಈ ಒಂದು ಕಾರ್ಯಕ್ರಮದ?
0: ಖಂಡಿತವಾಗಿಯೂ ಜನ ಇವತ್ತು ಜಾಗೃತರಾಗಿದ್ದಾರೆ. ಅವರಾಗಿನೇ ಬಂದು ಪೋಲಿಯೋ ಹನಿಯನ್ನು ಹಾಕಿಸ್ಕೊಳ್ಳಿಕ್ಕೆ ಇವತ್ತು ಪಾಲಕರು, ಪೋಷಕರು ಮತ್ತು ಬೇರೆ ಬೇರೆ ಸಂಘ ಸಂಸ್ಥೆಗಳು ಸಹಿತ ಸಹಕಾರ ಕೊಡ್ತಾ ಇದ್ದಾವೆ. ಹೀಗಾಗಿ ನಾವು ಪ್ರತಿ ವರ್ಷವೂ 100% ಪ್ರಗತಿಯನ್ನು ಸಾಧಿಸಲಿಕ್ಕೆ ಕಾರಣ ಆಗಿದೆ. ಆದರೆ ಈಗ ಈ ಆಧುನಿಕ ಜೀವನದಲ್ಲಿ ಜಾಥಾಗಳ ಮುಖಾಂತರ ಅಥವಾ ಬೇರೆ ಬೇರೆ ಒಂದು ಬೀದಿ ನಾಟಕಗಳ ಮುಖಾಂತರ ಅಥವಾ ಶಾಲಾ ಕಾಲೇಜುಗಳ ಕಾರ್ಯಕ್ರಮಗಳ ಮುಖಾಂತರ, ಪೋಸ್ಟರ್ಗಳ ಮುಖಾಂತರ, ಈ ಫೇಸ್ಬುಕ್ ಅಡ್ವರ್ಟೈಸ್ ಮಾಡೋದ್ರ ಮುಖಾಂತರ, ಈ ಸಾಮಾಜಿಕ ಜಾಲತಾಣಗಳ ಮುಖಾಂತರ ಜನರಿಗೆ ನೇರವಾಗಿ ವಿಷಯ ತಲುಪ್ತಾ ಇದೆ. ಹೀಗಾಗಿ ಅವೇರ್ ಆಗಿದ್ದಾರೆ ಜಾಸ್ತಿ ಮಕ್ಕಳು, ಪೋಷಕರು ಇವತ್ತು ಪೋಲಿಯೋ ಹನಿಯನ್ನು ಹಾಕಿಸ್ಕೊಳ್ಳಿಕ್ಕೆ ಬರ್ತಾ ಇದ್ದಾರೆ. ಲಸಿಕೆ ಅನ್ನುವಂಥದ್ದು ಈ ಆಧುನಿಕ ಅಥವಾ 20th century ಒಂದು ಬಹಳ ಮುಖ್ಯವಾಗಿರುವಂತಹ ಕೊಡುಗೆ ಅಂತ ಹೇಳ್ಬೋದು. ಬಹಳಷ್ಟು ಇವತ್ತು ಕಾಯಿಲೆಗಳನ್ನು ತಡೆಗಟ್ಟಲಿಕ್ಕೆ ಲಸಿಕೆ ಒಂದು ರಾಮಬಾಣ ಅಂತಕೊಂಡು ಹೇಳ್ಬೋದು. ಅಂದ್ರೆ ಕಾಯಿಲೆಗಳು ಬಂದಂತರ ನಾವು ಚಿಕಿತ್ಸೆ ಪಡೆಯೋದಕ್ಕಿಂತ ಕಾಯಿಲೆಗಳು ಬರದೇ ಹಾಗೆ ತಡೆಗಟ್ಟಲಿಕ್ಕೆ ಇದೊಂದು ರಾಮಬಾಣ ಅಂತ ಹೇಳ್ಬೋದು. ಈ ಬಹಳ ಮುಖ್ಯವಾಗಿ 1796 ಎಡ್ವರ್ಡ್ ಜೆನ್ನರ್ ಅನ್ನುವಂತ ಒಬ್ಬ ವಿಜ್ಞಾನಿ ಈ ಲಸಿಕೆಯನ್ನು ಪ್ರಾರಂಭದಲ್ಲಿ ಕಂಡುಹಿಡಿದ್ರು. ಇವರು ಆ ಲಸಿಕೆಯನ್ನು ಕಂಡುಹಿಡಿದ ನಂತರ 1885 ಲೂಯಿ ಪಾಶ್ಚರ್ ರೇಬಿಸಿಗೆ ಲಸಿಕೆ

0: ಕಂಡು ಹಿಡಿದು. ಅದರ ನಂತರ ಬಹಳಷ್ಟು ರೋಗಗಳಿಗೆ ತಡೆಗಟ್ಟಲಿಕ್ಕೆ ಲಸಿಕೆಗಳ ಪ್ರಯೋಗವನ್ನು ಮಾಡ್ತಾ ಇದ್ದೀವಿ. ಇಲ್ಲಿವರೆಗೆ ನಾವು ಸ್ಮಾಲ್ ಪಾಕ್ಸ್ ಅನ್ನು ನಾವು ಇರಾಡಿಕೇಟ್ ಮಾಡಿದ್ದೀವಿ. ಅದೇ ರೀತಿ ನಿಯೋನೆಟಲ್ ಟಿಟನಸ್ ಅನ್ನುವಂಥ ಸುಮಾರು ಕಾಯಿಲೆ ಅದನ್ನು ಸಹಿತ ನಾವು ಇವತ್ತು ತಡೆಗಟ್ಟಲಿಕ್ಕೆ ಸಾಧ್ಯ ಆಗಿದೆ. ಸೊ 2015 ಇಲ್ಲಿವರೆಗೆ ನಿಯೋನೆಟಲ್ ಟಿಟನಸ್ ಕಾಯಿಲೆ ನಮ್ಮಲ್ಲಿ ಇಲ್ಲ. ಹೀಗಾಗಿ ಈ ಪೋಲಿಯೋ ರೋಗವನ್ನು ಸಹಿತ ನಿರ್ಮೂಲನೆ ಮಾಡಲಿಕ್ಕೆ ಬಹಳ ಅತ್ಯುತ್ತಮವಾದಂಥ ಅವಕಾಶ ಇದೆ. ನಮ್ಮ ಪ್ರಪಂಚದಿಂದ ಅದನ್ನು ನಿರ್ಮೂಲನೆ ಮಾಡ್ಬೋದು. ಹೀಗಾಗಿ ಮೊನ್ನೆ ನಮ್ಮ ಭಾರತ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರ HPV ಗರ್ಭಾಶಯ ಕಂಠದ ಏನು ಲಸಿಕೆಯನ್ನು ಇಂಟ್ರೊಡ್ಯೂಸ್ ಮಾಡಿದರು, ಫ್ರೀಯಾಗಿ ಕೊಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಹೀಗಾಗಿ ಈ ಲಸಿಕೆ ಅನ್ನುವಂಥದ್ದು ನಮ್ಮ ಮಾನವ ಕುಲಕ್ಕೆ ಒಂದು ವರದಾನ ಅಂತಕೊಂಡು ನಾವು ಹೇಳ್ಬೋದು.
1: ಹೌದು,
0: ಲೈಫ್ ಚೇಂಜಿಂಗ್
2: ಸರ್. ಇದನ್ನು ಆ್ಯಕ್ಚುಲಿ ನಾವು ಓನ್ಲಿ ಇದು ಸಿಟಿಯಲ್ಲಿರೋ ಮಕ್ಳಿಗೆ ಅಷ್ಟೇ ಅಲ್ಲ, ಸ್ಲಮ್ದಿಂದ ಬರ್ತಾರೆ, ಆಮೇಲೆ ಬೇರೆ ಸ್ಟೇಟಿಂದ ಬಂದಿರ್ತಾರೆ, ಇಟ್ಟಂಗಿ ಮಾಡೋರು, ಆಮೇಲೆ ಇದು ಸಕ್ಕರೆ ಕಾರ್ಖಾನೆ ಕೆಲಸ ಮಾಡೋರು ಮಕ್ಕಳೆಲ್ಲ 0-5 ಬಂದಿರ್ತಾರೆ. ಅಂಥ ಮಕ್ಕಳನ್ನು ಹುಡುಕೇಡಿ ನಾವು ಹಾಕ್ತೀವಿ ಸರ್ ಲಸಿಕೆಯನ್ನು. ಸೊ ಅದು ಮೇನ್ ಅವ್ರಿಗೂ ಇಂಪಾರ್ಟೆಂಟು, ಸ್ಲಮ್ ಇರೋ ಮಕ್ಕಳಿಗೆ, ಕೊಳಚೆ ಪ್ರದೇಶದವರಿಗೆ, ಅವ್ರಿಗೆ ವ್ಯಾಕ್ಸಿನ್ ಹಾಕಿದರೆ ಅಟ್ಲೀಸ್ಟ್ ಅದು ಇಂಪ್ರೂವ್ಮೆಂಟ್ ಇದ್ದೇ ಇರುತ್ತೆ ಅಂತೇಳಿ. ಸೊ ಲಾಸ್ಟಲ್ಲಿ ನಮ್ಮದು ಡಿಸೆಂಬರಲ್ಲಿ ಮಾಡಿದಾಗ ಒಳ್ಳೆ ಪ್ರೋಗ್ರೆಸ್ ಆಗಿತ್ತು. ಬೆಳಗಾವಿ ಡಿಸ್ಟಿಕಲ್ಲಿ 100% ಜಾಸ್ತಿ ಆಗಿತ್ತು ಬಿಕಾಸ್ ಆಫ್ ದಿ ಸ್ಲಮ್ ಏರಿಯಾ, ಕಾರ್ಖಾನೆಯಲ್ಲಿ ಮಾಡೋ ಮಕ್ಕಳಿಗೆ ಜಾಸ್ತಿ ಹಾಕಿದ್ದು ಸರ್. ಈ ಜೂನಲ್ಲಿ ಮತ್ತು ಕಬ್ಬು ಕಡೆಯವರು ಬರೋದಿಲ್ಲ ಇಲ್ಲಿ. ಸೊ ಸ್ವಲ್ಪ ಪ್ರೋಗ್ರೆಸ್ನು ಕಡಿಮೆ ಆಗ್ಬೋದು ಅಷ್ಟೇ. ಸೊ ನಮ್ಮಲ್ಲಿ ಬೆಳಗಾವಿ ಡಿಸ್ಟಿಕಲ್ಲಿ ನಾವು ಹೇಳಿದ್ನಲ್ಲ, ನಾವು 0-5 4,71,041 ನಾವು ಗುರಿ ಹೊಂದಿದ್ದೀವಿ ಸರ. ಮತ್ತು ನಮ್ಮ ಬೂತ್ಗಳ ಸಂಖ್ಯೆನೂ ಮಾಡಿದ್ದೀವಿ, 2,331 ಮಾಡಿದ್ದೀವಿ ಸರ. ಆಮೇಲೆ ಸಂಚಾರಿ ತಂಡದ್ದು ಒಂದು ಬೈಕ್ ಮೇಲೆ ಹೋಗಿ ಹಾಕ್ತಾರಲ್ಲ, ಅವು 49 ಮಾಡಿದ್ದೀವಿ ಸರ್. ಆಮೇಲೆ ಟ್ರಾನ್ಸಿಟ್ ತಂಡ ಒಂದು ಅಲ್ಲಿ ಹೋಗಿ ಮಾಡ್ತಾರಲ್ಲ ಟ್ರಾನ್ಸಿಟ್ ತಂಡ, ಆ ತಂಡಗಳು 74 ಮಾಡಿದ್ದೀವಿ ಸರ್. ಆಮೇಲೆ ವ್ಯಾಕ್ಸಿನೇಟರ್ ನಮ್ಮಲ್ಲಿ 9,514 ಮಾಡಿದ್ದೀವಿ ಸರ್. ಸೂಪರ್ವೈಸರ್ ಅಂತೇಳಿ 618 ಮಾಡಿದ್ದೀವಿ ಸರ್. ಸೊ ಅಂಥವೆಲ್ಲ ಕೂಡ್ಕೊಂಡು ಅವರು ಎಲ್ಲಿ ಕಬ್ಬು ಕಡೆಯಲ್ಲಿ ಹೋಗೋರು ಹೊಲದಲ್ಲಿ, ಆಮೇಲೆ ರೈಲ್ವೆ ಸ್ಟೇಷನಲ್ಲಿ, ಆಮೇಲೆ ಬಸ್ ಸ್ಟ್ಯಾಂಡಲ್ಲಿ ಎಲ್ಲ ಮಕ್ಕಳು ಹೋಗ್ತಾಯಿರ್ತಾರಲ್ಲ ಅಂತಲ್ಲ, 0-5 ಹುಡುಕಿಡಿ ಲಸಿಕೆ ಹಾಕ್ತೀವಿ.
0: ಸೊ ಈಗ ಯೂನಿವರ್ಸಲ್ ಇಮ್ಯುನೈಸೇಷನ್ ಪ್ರೋಗ್ರಾಮ್ ಸಾರ್ವತ್ರಿಕ ಲಸಿಕಾ ಕಾರ್ಯಕ್ರಮದ ಅಡಿಯಲ್ಲಿ ನಾವು ಬೇರೆ ಬೇರೆ ಅನೇಕ ಮಕ್ಕಳಿಗೆ ಬರುವಂಥ ಕಾಯಿಲೆಗಳನ್ನು ತಡೆಗಟ್ಟಲಿಕ್ಕೆ ಲಸಿಕೆಯನ್ನು ಕೊಡ್ತಾ ಇದ್ದೀವಿ. ಭಾಳ ಮುಖ್ಯವಾಗಿ ಪೋಲಿಯೋ ಅಂತೂ ಕೊಡ್ತಾ ಇದ್ದೀವಿ, ಅದ್ರ ಜೊತೆಗೆ ಡಿಪ್ತೀರಿಯಾ, ಟಿಟನಸ್ಸು, ಪರ್ಟೋಸಿಸ್ಸು, ಕ್ಷಯರೋಗ, TBಯಿಂದ ತಡೆಗಟ್ಟಲಿಕ್ಕೆ BCG ಕೊಡ್ತಾ ಇದ್ದೀವಿ, ಮೀಸಲ್ಸ್ ಮತ್ತು ರುಬೆಲ್ಲಾ ಅನ್ನುವಂಥ ಕಾಯಿಲೆಯನ್ನು ತಡೆಗಟ್ಟಲಿಕ್ಕೆ ಲಸಿಕೆ ಕೊಡ್ತಾ ಇದ್ದೀವಿ. ಅದೇ ರೀತಿ ಹೆಪಟೈಟಿಸ್ ಬಿ ಲಸಿಕೆಯನ್ನು ಸಹಿತ ಕೊಡ್ತಾ ಇದ್ದೀವಿ ಸುಮಾರು ಇವೆಲ್ಲ. ಅದ್ರ ಜೊತೆಗೆ ರೋಟಾ ವೈರಸ್ ಅತಿಸಾರ ಬೇದಿ ಅಂತ ತಡೆಗಟ್ಟಲಿಕ್ಕೆ ರೋಟಾ ವೈರಸ್ ಕೊಡ್ತಾ ಇದ್ದೀವಿ. ನಿಮೋನಿಯಾ ತಡೆಗಟ್ಟಲಿಕ್ಕೂ ಸಹಿತ ಲಸಿಕೆಯನ್ನು ನಾವು ಮಕ್ಕಳಿಗೆ ಕೊಡ್ತಾ ಇದ್ದೀವಿ. ಅಂದರೆ ಯೂನಿವರ್ಸಲ್ ಇಮ್ಯುನೈಸೇಷನ್ ಪ್ರೋಗ್ರಾಮಲ್ಲಿ ಇಷ್ಟೆಲ್ಲ ಲಸಿಕೆಗಳನ್ನು ನಾವು ಕೊಡೋದ್ರ ಮುಖಾಂತರ ಮಕ್ಕಳಿಗೆ ಬರುವಂಥ ಕಾಯಿಲೆಗಳನ್ನು ಸುಲಭವಾಗಿ ತಡೆಗಟ್ಟಲಿಕ್ಕೆ ಸಹಾಯ ಆಗಿದೆ ಅಂತಕೊಂಡು ಈ ಸಂದರ್ಭದಲ್ಲಿ ನಾವು ಹೇಳ್ಬೋದು.
2: ಆಮೇಲೆ ಸರ್, ಇದು June 28 ಸಾರ್ವತ್ರಿಕ ಲಸಿಕಾ ಕಾರ್ಯಕ್ರಮ ಪಲ್ಸ್ ಪೋಲಿದ್ದು ಸಕ್ಸಸ್ ಆಗೋಕ್ಕೆ ಮಾನ್ಯ ನಮ್ಮ ಶ್ರೀ ಜಿಲ್ಲಾಧಿಕಾರಿಗಳವರು ರೋಷನ್ ಬೇಗ್ ಸರ್ ಅವರು, ಅಮರ ಮುಖ್ಯ ನಮ್ಮ CEO ಸರ್ ರಾಹುಲ್ ಸಿಂಧೆ ಅವರು ತುಂಬ ಹೆಲ್ಪ್ ಮಾಡಿದ್ದಾರೆ, ತುಂಬ ಸಪೋರ್ಟ್ ಮಾಡಿದ್ದಾರೆ ಈ ಕಾರ್ಯಕ್ರಮ ಯಶಸ್ವಿ ಆಗಲು. ಮತ್ತು ವಿವಿಧ ಇಲಾಖೆದವರು ನಮಗೆ ತುಂಬ ಸಪೋರ್ಟ್ ಮಾಡಿದ್ರು, ವೆಹಿಕಲ್ದಾಗಲಿ ಯಾವುದೇ ಆಗಲಿ, ಮತ್ತು ಪಂಚಾಯತಿದಿಂದಾಗಲಿ ಎಲ್ಲ ತುಂಬ ಸಪೋರ್ಟ್ ಮಾಡಿ ಸಕ್ಸಸ್ ಮಾಡಲು ಇದಕ್ಕೆ ಮೇಲ್ ಮೀಟಿಂಗು ಮಾಡಿದ್ದೀವಿ ಸರ್. ಅಂತ
0: ಸರ್, ಇಲ್ಲಿವರೆಗೆ ನಾವು ಈ ಪಲ್ಸ್ ಪೋಲಿಯೋ ಕಾರ್ಯಕ್ರಮದ ನಮ್ಮ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ನೇತೃತ್ವದಲ್ಲಿ ಮಾನ್ಯ RCHO ಮೇಡಮ್ ಅವರ ನೇತೃತ್ವದಲ್ಲಿ ಭಾಳ ಅಚ್ಚುಕಟ್ಟಾದ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ಕೊಂಡಿದ್ದೀವಿ ಸರ್. ಎಲ್ಲ ತಾಲೂಕು ಮಟ್ಟದಲ್ಲಿಯೂ ಸಹಿತ ಒಂದು ಟಾಸ್ಕ್ ಫೋರ್ಸ್ ಮೀಟಿಂಗನ್ನು ಮಾಡಿಕೊಂಡು ಎಲ್ಲ ಇಲಾಖೆಗಳ ಸಮನ್ವಯನ ಸಾಧಿಸಿದ್ದೀವಿ. ಅದ್ರ ಜೊತೆಗೆ ನಮ್ಮ ಜಿಲ್ಲಾ ಮಟ್ಟದಲ್ಲಿಯೂ ಸಹಿತ ಟಾಸ್ಕ್ ಫೋರ್ಸ್ ಮೀಟಿಂಗ್ ಮುಖಾಂತರ ನಮ್ಮ ಜಿಲ್ಲಾ ಅಧಿಕಾರಿಗಳು ಒಂದು ಮಾರ್ಗದರ್ಶನದಲ್ಲಿ ಎಲ್ಲ ಪೂರ್ವ ತಯಾರಿಯನ್ನು ಮಾಡಿಕೊಂಡು ನಮಗೇನು ಟಾರ್ಗೆಟ್ ಇದೆ ಆ ಟಾರ್ಗೆಟನ್ನು ಅಚೀವ್ ಮಾಡಲಿಕ್ಕೆ ಪೂರ್ಣ ಸನ್ನದ್ಧರಾಗಿದ್ದೀವಿ ಅಂತಕೊಂಡು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೇನೆ ಸರ್. ಪ್ರತಿ ಮಗುವಿಗೆ ಸಹಿತ ಪೂರ್ಣ ಲಸಿಕೆಯನ್ನು ಕೊಡಬೇಕು ಮತ್ತು ಅದು ಅವರ ಆರೋಗ್ಯಕರ ಭವಿಷ್ಯದ ಒಂದು ಭರವಸೆ ಅಂತಕೊಂಡು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದಾರೆ
2: ಸರ್. ಒಟ್ಟಾಗಿ ಏನು ಹೇಳಬೇಕಂದ್ರೆ ಸರ್, ಇದು ಪೋಲಿಯೋ ಮುಕ್ತ ಭಾರತ ಮಾಡಬೇಕು, ಪೋಲಿಯೋ ಮುಕ್ತ ಕರ್ನಾಟಕ. ಪ್ರತಿ ಬಾರಿ 2 ಹನಿ ಪೋಲಿಯೋ ವಿರುದ್ಧ ನಿರಂತರ ಗೆಲುವು ಸಾಧಿಸಕ್ಕೆ ನಾವು ಶಪಥ ಮಾಡಬೇಕು ಸರ್.
1: ಬಹಳ ಉತ್ತಮವಾದ ಒಂದು ಉದ್ದೇಶ, ಆ ಉದ್ದೇಶ ಸಕ್ಸಸ್ ಆಗ್ತಾ ಇದೆ ನೋಡ್ಲಿಕ್ಕೆ ಹೋದ್ರೆ. ಎಸ್ ಸ್ನೇಹಿತರೆ, ಇದಾಗಿತ್ತು ಪೋಲಿಯೋ ಕುರಿತ ವಿಶೇಷ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ವಿಷಯದ ಕುರಿತು ವಿವರವಾದ ಮಾಹಿತಿಯನ್ನು ಕೊಟ್ಟ ಜಿಲ್ಲಾ ಸಂತಾನೋತ್ಪತ್ತಿ ಮತ್ತು ಮಕ್ಕಳ ಆರೋಗ್ಯ ಅಧಿಕಾರಿಗಳು, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಬೆಳಗಾವಿಯ ಡಾಕ್ಟರ್ ಸುಶೀಲಾ ಎಸ್ ಅಯ್ಯನವರವರು, ಹಾಗೂ ಅವರೊಂದಿಗೆ ಉಪ ಜಿಲ್ಲಾ ಆರೋಗ್ಯ ಶಿಕ್ಷಣ ಅಧಿಕಾರಿಗಳು, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಬೆಳಗಾವಿಯ ಶ್ರೀ ಪ್ರಕಾಶ್ ಮಾಣಿಯವರು ಕಾರ್ಯಕ್ರಮದಲ್ಲಿ ಇದುವರೆಗೂ ತಾವು ತಮ್ಮ ಬಹುಮೂಲ್ಯ ಸಮಯ ಕೊಟ್ಟರಿ, ವಿವರವಾದ ಮಾಹಿತಿ ಕೊಟ್ಟರಿ. ಕೊನೆಯದಾಗಿ ನಮ್ಮ ಸ್ನೇಹಿತರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ?
2: ಎಲ್ಲರಿಗೂ ಹೇಳ ಬಯಸುದಂದ್ರೆ ನಾನು ಡಿಸ್ಟ್ರಿಕ್ಟ್ RCHO ಆಫೀಸ್ ಒಂದೇ ಹೇಳಿ ಬಯಸ್ತೀನಿ. ಸೊ ದಯಮಾಡಿ June 28 0-5 ಮಕ್ಕಳನ್ನು ನಮ್ಮ ಅಂಗನವಾಡಿ ಅಥವಾ ಪ್ರಾಥಮಿಕ ಆರೋಗ್ಯಗಳಿಗೆ ಬೆಳಿಗ್ಗೆ 7 ಗಂಟೆಗೆ ಶುರು ಆಗುತ್ತೆ. ಬಂದು 2 ಹನಿ ಲಸಿಕೆ ಹಾಕ್ಕೊಂಡು ಮಗುಗೆ ಶಾಶ್ವತ ಅಂಗವಿಕಲದಿಂದ ದೂರಿಟ್ಟು ನೀವು ಅದನ್ನು ಉಪಯೋಗಪಡಿಸಬೇಕು. ಆಮೇಲೆ ಸೆಕೆಂಡ್ ಡೇ ನಮ್ಮಲ್ಲಿ ಫಸ್ಟ್ ಬೂತಲ್ಲಿ ಬರೋಕ್ಕಾಗಲಿಕ್ಕೆ ಮನೆ ಮನೆಗೆ ಬಂದು ನಾವು ಹಾಕ್ತೇವೆ. ಅದರನ್ನು ಪ್ರಯೋಜನ ಮಾಡಿಕೊಂಡು ಮಕ್ಕಳಿಗೆ ನಿರೋಧ ಶಕ್ತಿ ದೇಹದಲ್ಲಿ ಹೆಚ್ಚು ಮಾಡಿ ಈ ಕಾರ್ಯಕ್ರಮನ ಯಶಸ್ವಿ ಮಾಡಲೆಂದು ಬೇಡಿಕೊಳ್ತೀನಿ ಸರ್.
1: ಖಂಡಿತ ಸರ್, ತಮ್ಮ ಕಡೆಯಿಂದ.
0: ಸರ್, ಈಗ ಪೋಲಿಯೋ ಕಾರ್ಯಕ್ರಮದಲ್ಲಿ ನಿಮ್ಗೆ ಏನಾದರೂ ಬೂತ್ ಎಲ್ಲಿ ಸಿಗ್ತದಪ್ಪ ಅಂತ ಅನ್ನೋದು ಕನ್ಫ್ಯೂಷನ್ ಇದ್ರೆ, ಬೂತ್ ಬೇಗ ನಮಗೆ ನಿಯರ್ ಬೈ ಇರಲಿಲ್ಲಪ್ಪ ಅಂತಂದ್ರೆ, ನೀವು ನಿಯರ್ ಬೈ ವ್ಯಾಕ್ಸಿನೇಷನ್ ಸೆಂಟರ್ ಕರ್ನಾಟಕ ಅನ್ನುವಂಥ ಒಂದು ಆ್ಯಪ್ ಇದೆ, ಆಂಡ್ರಾಯ್ಡ್ ಆ್ಯಪ್ ಇದೆ. ಆ್ಯಪದ ಮುಖಾಂತರ ನೀವು ಬೇಗ ಸರ್ಚ್ ಮಾಡ್ಕೋಬಹುದು. ಮತ್ತು ಆ ದಿನ ಎಲ್ಲ ಕಡೆನೂ ನಮ್ಮ ಆಶಾ ಕಾರ್ಯಕರ್ತ ಇರ್ಬೋದು, ಆರೋಗ್ಯ ಕಾರ್ಯಕರ್ತರು ಇರ್ಬೋದು, ಅಂಗನವಾಡಿ ಕಾರ್ಯಕರ್ತರು, ಇಡೀ ಊರಲ್ಲಿ ಎಲ್ಲ ಕಡೆನೂ ಅವರು ಅವೈಲೇಬಲ್ ಇರ್ತಾರೆ. ದಯವಿಟ್ಟು ಎಲ್ಲ ಮಕ್ಕಳಿಗೂ ಲಸಿಕೆಯನ್ನು ಕೊಡೋದ್ರ ಮುಖಾಂತರ ಈ ನಮ್ಮ ಯಶಸ್ಸನ್ನ, ಈ ಪೋಲಿಯೋ ಫ್ರೀ ನೇಷನ್ ಅನ್ನ ಮಾಡಲಿಕ್ಕೆ ನೀವೆಲ್ಲರೂ ಸಹಕರಿಸ್ತೀರಿ ಅನ್ನುವಂತ ಒಂದು ಆಶಯನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಇದ್ದೀನಿ ಸರ್.
1: ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ ಹಾಗೂ ನಮಸ್ಕಾರ.
0: ನಮಸ್ಕಾರ ಸರ್.
2: ಥ್ಯಾಂಕ್ ಯು ಸರ್.
0: ಥ್ಯಾಂಕ್ ಯು.

ಸ್ನೇಹಿತರೆ, ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಹೀಗೆ ಕೇಳ್ತಾ ಇರಿ ವೇಣು ಧ್ವನಿ, ಇದು 90.4 FM KLE ಕನಸು, ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಮಸ್ಕಾರ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312473777.
1: KLE Cancer Hospital, Belagavi.
2: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
1: KLE Cancer Hospital, KLE's Dr. Prabhakar Kore Hospital and MRC ಹಿಂಭಾಗದಲ್ಲಿ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE Cancer Hospital ಬೆಳಗಾವಿ. ಮೂಲ ಸೌಲಭ್ಯಗಳು
2: KLE Cancer Hospital ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
1: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ BMT ಅತಿ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ. ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
2: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂಭಾಗದಲ್ಲಿ ನೆಹರು ನಗರ ಬೆಳಗಾವಿ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08312552500 ಮತ್ತು 2473777 ಮೊಬೈಲ್ ಸಂಖ್ಯೆ 6360712326 or just dial 1099.
2: ಇಂದೇ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
3: ಶ್ರವಣದಾನ ನಿಮ್ಮ ಮಗುವಿನ ಬಾಳಲ್ಲಿ ಹೊಸ ಬೆಳಕು. KLE ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ ಹುಟ್ಟಿನಿಂದಲೇ ಕೇಳದ ಮಕ್ಕಳಿಗಾಗಿ ಒಂದು ಅದ್ಭುತ ಅವಕಾಶವನ್ನು ತಂದಿದೆ. ಉಚಿತ ಕಾಕ್ಲಿಯರ್ ಇಂಪ್ಲಾಂಟ್ ಶಸ್ತ್ರಚಿಕಿತ್ಸೆ ಯೋಜನೆ ಉತ್ತರ ಕರ್ನಾಟಕದಲ್ಲಿ. ಈ ಯೋಜನೆಯಡಿ ಮಾನ್ಯತೆ ಪಡೆದ ಮೊದಲ ಖಾಸಗಿ ಆಸ್ಪತ್ರೆ. ಈಗಾಗಲೇ 35ಕ್ಕೂ ಹೆಚ್ಚು ಮಕ್ಕಳು ಇದರ ಪ್ರಯೋಜನ ಪಡೆದಿದ್ದಾರೆ. ಕೇಳುವ ಶಕ್ತಿ ಕೊರತೆ ನಿಮ್ಮ ಮಗುವಿನ ಭವಿಷ್ಯಕ್ಕೆ ಅಡ್ಡಿಯಾಗದಿರಲಿ. ನಮ್ಮ ತಜ್ಞ ವೈದ್ಯರ ತಂಡ ನಿಮ್ಮ ಮಗುವು ಕೇಳುವಂತೆ, ಮಾತನಾಡುವಂತೆ ಮತ್ತು ಬೆಳೆಯುವಂತೆ ಮಾಡಲು ಸದಾ ಸಿದ್ಧ. ಅರ್ಹತೆಗಳು: ಮಗುವಿನ ವಯಸ್ಸು 3 ವರ್ಷಕ್ಕಿಂತ ಕಡಿಮೆ ಇರಬೇಕು, ತೀವ್ರವಾದ ಶ್ರವಣ ದೋಷ ಇರಬೇಕು, ಶ್ರವಣ ಸಾಧನಗಳಿಂದ ಯಾವುದೇ ಪ್ರಯೋಜನವಾಗದಿದ್ದಾಗ ಶಸ್ತ್ರಚಿಕಿತ್ಸೆಗೆ ಮಗು ದೈಹಿಕವಾಗಿ ಸದೃಢವಾಗಿರಬೇಕು. ಲಾಭಗಳು: ಮಗುವಿಗೆ ಕೇಳುವ ಶಕ್ತಿ ಮರಳಿ ಸಿಗುತ್ತದೆ, ಮಾತು ಮತ್ತು ಭಾಷೆಯ ಬೆಳವಣಿಗೆ ಸುಲಭವಾಗುತ್ತದೆ, ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಮಗು ಮುನ್ನಡೆಯಲು ಸಹಕಾರಿ, ಮಗುವಿನ ಭವಿಷ್ಯಕ್ಕೆ ಹೊಸ ದಾರಿ ತೆರೆಯುತ್ತದೆ. ಈ ಸುವರ್ಣ ಅವಕಾಶದ ಸದುಪಯೋಗ ಪಡೆದುಕೊಳ್ಳಿ. ಉಚಿತ ತಪಾಸಣೆಗಾಗಿ ಇಂದೇ ನೋಂದಾಯಿಸಿ KLE ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ. ENT OPD ಸಂಖ್ಯೆ 16.

0: ವೀಕ್ಷಕರೇ, ಇಂದು ಇದೇ ಒಳಾಂಗಣ ಘಟಕದಲ್ಲಿ ಇನ್ನು ಕೆಲವೇ ಕ್ಷಣದಲ್ಲಿ ಅದ್ಧೂರಿಯಾದ ಗಾನ ಭಜಾನ ಕೇಳಲು ಮರೆಯದಿರಿ. ಮರೆತು ನಿರಾಶರಾಗದಿರಿ, ಕೊರಗದಿರಿ, ಕೊರಗಿ ಸೊರಗದಿರಿ, ಸೊರಗಿ ಅಲ್ಲೇ ಹೊರಗದಿರಿ.
1: ಬಾರ್ಸೋ.

0: யாரோ இவனோ, யாரோ இவனோ, யாரோ இவனோ.
1: శుభోదయా, శుభోదయా ప్రీతియ స్నేహితురా, నమస్కార్ నమస్కార్ నమస్కార్ రా. కేళ్తా ఇద్రా నేను ధ్వని 90.5 FM ఏదోకే ఎల్ ఈ కనసు బళగావ్య మొట్టమొదల రేడియో కేంద్ర నెమ్మదికి నాను మంజునాథ్ పై ఇదు శుభ బుధవార 24 జూన్ వర్షద ಸ್ನೇಹಿತರೆ 6ನೇ ತಿಂಗಳಿನ 24ನೇ ದಿನ ಶುಭ ಬುಧವಾರದ ಸ್ಪೆಷಲ್ ಕಾರ್ಯಕ್ರಮ ನಿಮ್ಮೊಂದಿಗೆ ನಾವು. ಇವತ್ತಿನ ಸ್ಪೆಷಲ್ ಕಾರ್ಯಕ್ರಮ ಏನಿರಬಹುದು? ನಿನ್ನೆ ನಾನು ನಿಮ್ಮೆಲ್ಲರಿಗೂ ಒಂದು ರಿಕ್ವೆಸ್ಟ್ ಮಾಡಿದೆ ಆತ್ಮೀಯ ಸ್ನೇಹಿತರೆ, ಮಳೆ ಬರಲಿ ಅಂತ ಬೇಡ್ಕೊಳ್ಳಿ ಅಂತ. ಇಡೀ ರಾತ್ರಿ ಮಳೆ ಆಯಿತು, ಆ ಮಳೆಯಲ್ಲಿ ಫುಲ್ಲು ನೆನ್ಕೋತ ಡಾನ್ಸ್ ಮಾಡೇನು ನಾನು. ಸೊ ಇವತ್ತಿನ ನಿಮ್ಮೊಂದಿಗೆ ನಾವು ಸ್ಪೆಷಲ್ ಕಾರ್ಯಕ್ರಮದಲ್ಲಿ ನಿಮಗೂ ಗೊತ್ತಾಗಿರಬಹುದು ಆತ್ಮೀಯರೇ, ಒಂದು ಪ್ರಶ್ನೆ, ಆ ಪ್ರಶ್ನೆಗೆ ಉತ್ತರ ಗೀತೆ ಮುಖಾಂತರ ಕೊಡಿ. ಮಳೆ ಬಂದಿದೆ, ಬಹುದಿನಗಳ ನಂತರ ಮಳೆ ಬಂದಿದೆ, ಸಮಸ್ಯೆ ನೀರಿಂದು ಇತ್ತು, ಇನ್ನು ನೀರಿನ ಸಮಸ್ಯೆ ಆಗೋದಿಲ್ಲ ಹಂಗಂತ ಹೇಳಿ ನೀರು ವೇಸ್ಟ್ ಮಾಡೋಕೆ ಹೋಗಬೇಡಿ. ಆತ್ಮೀಯ ಸ್ನೇಹಿತರೆ, ಪ್ರಶ್ನೆ ಇದೆ, ನೀವು ಅವಕಾಶ ಸಿಕ್ಕಿದ್ರೆ ಮಳೆಯಲ್ಲಿ ಕುಣಿಯುವಾಗ ಕೇಳುವಂತಹ ಒಂದು ಗೀತೆ ಕನ್ನಡ ಚಿತ್ರರಂಗದು ಗೀತೆ. ಸೊ ಸ್ನೇಹಿತರೆ, ನಿಮಗೆ ಈ ಮಳೆಯಲ್ಲಿ ಹೊರಗಡೆ ಮಳೆಯಾಗ ನೆನ್ಕೋತ ಕನ್ನಡ ಚಿತ್ರರಂಗದ ಒಂದು ಗೀತೆ ಕೇಳೋ ಆಸೆ ಇದ್ರೆ ಆ ಗೀತೆ ಯಾವುದು? ಉತ್ತರದ ಮುಖಾಂತರ ಒಂದು ಗೀತೆಯನ್ನು ರಿಕ್ವೆಸ್ಟ್ ಮಾಡಿ. ಓಪನಿಂಗ್ ಗೀತೆ ನನಗಂತೂ ನೋಡಿ ಸ್ನೇಹಿತರೆ, ಇಂಥ ಮಳೆಯಲ್ಲಿ ಕುಣಿಯೋ ಆಸೆ ಬಂದೇ ಬರುತ್ತೆ, ವ್ಯಾಯಾಮ ಮಾಡೋ ಆಸೆ ಬಂದೇ ಬರುತ್ತೆ. ಅಂತ ಸಂದರ್ಭದಲ್ಲಿ ನನಗಂತೂ ಅಪ್ಪು ಸರ್ ಅವರ ಅಪ್ಪು ಚಿತ್ರದ್ದು ತಾಲಿಬಾನ್ ಅಲ್ಲ ಅಲ್ಲ ಗೀತೆ ಕೇಳೋ ಮಜಾನೇ ಬೇರೆ. ಸೊ ಸ್ನೇಹಿತರೆ, ನೀವು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹಾಟ್ಲೈನ್ ಸಂಖ್ಯೆ 9019904904 ಈ ನಂಬರ್ ಮೇಲೆ ಕರೆ ಮೆಸೇಜ್ ವಾಟ್ಸಪ್ ಮೆಸೇಜ್ ಮುಖಾಂತರ ಕನ್ನಡ ಚಿತ್ರರಂಗದ ಒಂದು ಗೀತೆ, ಇಂಥ ಮಳೆಯಲ್ಲಿ ಕೇಳೋ ಆಸೆ ಇರೋ ಗೀತೆ, ಆ್ಯಂಡ್ ಮಳೆಯಾಗ ನೆನಕೋತ ಕುಣ್ಕೋತ ಈ ಒಂದು ಹಾಡು ಕೇಳೋ ಆಸೆ ಇದೆ ಮಂಜುನಾಥ, ಪ್ರಸಾರ ಮಾಡು ಅಂತ ಕೇಳ್ಕೊಳ್ಳಿ. ಸೊ ಸ್ನೇಹಿತರೆ, ಬರ್ತಾ ಇದೆ ಮೊದಲನೇ ಗೀತೆ. ಈ ಗೀತೆಯನ್ನು ಪ್ರಸಾರ ನಾನು ಮಾಡಿ ಹೊರಗಡೆ ಮಳೆ ಬಂದರೆ ಹೋಗಿ ಡಾನ್ಸ್ ಮಾಡೋದಿಲ್ಲ, ಆದರೆ 100% ಇಂಥ ಮಳೆಯಾಗಿ ಈ ಗೀತೆ ಕೇಳೋ ಮಜಾನೇ ಬೇರೆ. ಸೊ ಸ್ನೇಹಿತರೆ, ಅಂತ ಒಳ್ಳೊಳ್ಳೆ ಗೀತೆಗಳನ್ನು ರಿಕ್ವೆಸ್ಟ್ ಮಾಡೋದೇ ಕಾರ್ಯಕ್ರಮದ ವಿಶೇಷತೆ. ಬನ್ನಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ನಿಮ್ಮೊಂದಿಗೆ ನಾವು ಮಳೆ ಸ್ಪೆಷಲ್ ಕಾರ್ಯಕ್ರಮ. ಇಂಥ ಮಳೆಯಾಗ ಒಂದು ಒಳ್ಳೆ ಗೀತೆ ಕೇಳುದು, ಮಳೆಯಾಗ ನೆನಕೋತ್ ಕುಣಿಕೋತಿರೋದು, ಈ ಯಾವ ಗೀತೆ ಅದು ಕನ್ನಡ ಚಿತ್ರರಂಗದು ಹೇಳಿ ನನಗೆ. ಬರಲಿ ಒಳ್ಳೊಳ್ಳೆ ಗೀತೆಗಳ ಸುರಿಮಳೆ ಕಾರ್ಯಕ್ರಮದ ಮೊದಲನೇ ಗೀತೆ ತಾಲಿಬಾನ್ ಅಲ್ಲ ಅಲ್ಲ.

0: the beginning.
1: ಹುಬ್ಬಳ್ಳಿಯ ಕೆಎಲ್ಇ ಫಿಸಿಯೋಥೆರಪಿ ಕಾಲೇಜ್ ನಿಮ್ಮ ಕನಸಿಗೆ ನೀಡುವೆವು ಹೊಸ ಸ್ಟೇಜ್. ಅತ್ಯಾಧುನಿಕ ಲ್ಯಾಬ್, ಸ್ಮಾರ್ಟ್ ಕ್ಲಾಸ್ ರೂಮ್ಗಳ ಸೌಲಭ್ಯ, ನುರಿತ ತಜ್ಞರಿಂದ ಕ್ಲಿನಿಕಲ್ ತರಬೇತಿ ಲಭ್ಯ, ಬಿಪಿಟಿ ಪ್ರವೇಶಗಳು ಆರಂಭವಾಗಿದೆ. ಬನ್ನಿ, ಉಜ್ವಲ ಭವಿಷ್ಯ ನಿಮ್ಮದಾಗಿದೆ. ಕೆಎಲ್ಇ ಫಿಸಿಯೋಥೆರಪಿ ಕಾಲೇಜ್, ಹುಬ್ಬಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 8660335218. ವೆಬ್ಸೈಟ್ kcpt.kaher.edu.in. ಕೆಎಲ್ಇ ಸಂಸ್ಥೆ, ನಿಮ್ಮ ಯಶಸ್ಸಿನ ಭರವಸೆ.

ನಮಗಂತರು ಪ್ರೀತಿ ಮಾಡೋ ತರ ಆಗೈತಿ ನೋಡಿ ಅಂತ ಹೇಳ್ತಾ ಇದಾರೆ. ಈ ಸಾಂಗ್ ಪ್ಲೇ ಮಾಡಿ ಅಂತ ಕೇಳ್ಕೊಂಡ್ರು ವಿನೋದ್ ಅವರ ಗೀತೆ ಆಯ್ದು ಪ್ರಸಾರ. ಫುಲ್ ಮೂಡ್ನಾಗಿದ್ದಾರೆ ವಿನೋದ್ ಅವರೇ. ಏನೇ ಇರಲಿ, ಒಳ್ಳೆ ಮಳೆ ಬರ್ತಾ ಇದೆ. ಇಂಥ ಮಳೆಯಾಗ ನಿಮಗೆ ಮಳೆಯಲ್ಲಿ ನೆನ್ಕೋತ ಕೇಳುವಂತಹ ಗೀತೆಯನ್ನು ರಿಕ್ವೆಸ್ಟ್ ಮಾಡಿ ಅಂತ ಹೇಳಿದೆ. ವಿಜಯ್ ಕುಮಾರ್ ಬಸ್ಮೆ ಅವರು ರಿಕ್ವೆಸ್ಟ್ ಮಾಡಿದ್ದಾರೆ. ಮಳೆ ನಿಂತು ಹೋದ, ಇನ್ನು ಮಳೆ ನಿಲ್ಲೋ ಪ್ರಶ್ನೆಯೇ ಇಲ್ಲ. ಬಟ್ ಎಸ್, ಈ ಹಾಡನ್ನು ಅವರು ರಿಕ್ವೆಸ್ಟ್ ಮಾಡಿದ್ದಾರೆ ಹಿರಿಯರವರು. ಅವರಿಗೆ ಈ ಗೀತೆ ಕೇಳುವ ಆಸೆಯಲ್ಲಿದ್ದಾರೆ ಅವರು. ಸೊ ಅವ್ರಿಗೋಸ್ಕರ ಈ ಹಾಡು. ರಾಜಶ್ರೀ ಅವರು ಕರೆಕ್ಟಾದ ಹಾಡನ್ನು ರಿಕ್ವೆಸ್ಟ್ ಮಾಡಿದ್ದಾರೆ ನೋಡಿ. ಕುಣಿದು ಕುಣಿದು ಬಾರೆ ಆತ್ಮೀಯ ಸ್ನೇಹಿತರೆ, ಈ ಗೀತೆಯನ್ನು ಮಳೆಯಲ್ಲಿ ನೆನ್ಕೋತಾ ಕೇಳುವಂತಹ ಆಸೆ. ಸೊ ಸ್ನೇಹಿತರೆ, ನಿನ್ನೆ ಮಳೆ ರಾಯನ ಕೃಪೆ ಆಯಿತು ಫೈನಲಿ. ಮಧ್ಯಾಹ್ನ ಅಂದರೆ ಒಂದು 4:45 ಆದ ತಕ್ಷಣ ಮೋಡಗಳು ಸ್ಟಾರ್ಟ್ ಆಯಿತು. ನನ್ನ ತಲೆಯಾಗಿ ಎರಡು ವಿಚಾರಗಳು ಬಂತು. ಈಶಾಡಕ್ಕೆ ಹೋಗ್ಲಿಯೋ, ಸೈಕ್ಲಿಂಗ್ ಮಾಡೋಕ್ಕೆ ಹೋಗ್ಲಿಯೋ, ಈಶಾಡಕ್ಕೆ ಹೋಗ್ಲಿಯೋ. ಎರಡೂ ಉತ್ತಮ ಮಜಾನ ಕೊಡುತ್ತೆ. ನೆಡಿ ಸೈಕ್ಲಿಂಗ್ ಅಂತ ಸೈಕಲ್ ತೊಗೊಂಡು ಹೋದೆ ಆಚೆ. ಫುಲ್ ಜೋರು ಮಳೆ. ಆ ಮಳೆಯಲ್ಲಿ ನಾನು ಅನುಭವಿಸಿರುವ ಆ ಒಂದು ಫೀಲಿಂಗ್ ಏನಿದೆ, ಅದಕ್ಕೆ ಶಬ್ದ ಇಲ್ಲ. ನಿಸರ್ಗ, ಮಳೆ, ಸನ್ಸೆಟ್ಟು, ಸೂರ್ಯಾಸ್ತ ಆಗ್ತಾ ಇತ್ತು, ಆ್ಯಂಡ್ ಒಳ್ಳೆ ಸೈಕ್ಲಿಂಗ್ ಮಾಡ್ತಾ ಆರಾಮ್ಸೆ ಬಂದೆ ನೋಡಿ ಸ್ನೇಹಿತರೆ. ಹಾ, ಇದನ್ನು ಎಲ್ಲರೂ ಮಾಡ್ಲಿಕ್ಕೆ ಹೋಗಬೇಡಿ. ಏಕೆ ಅಂದರೆ ಆತ್ಮೀಯ ಸ್ನೇಹಿತರೆ, ವ್ಯಾಯಾಮ ಅನ್ನೋದು ಈ ಸೈಕ್ಲಿಂಗು, ಸ್ವಿಮ್ಮಿಂಗು ಅಥವಾ ಫುಟ್ಬಾಲ್ ಆಟ ಆಡೋರು, ನಾನು ಬಾಲ್ಯದಿಂದ ಆಟ ಆಡ್ಕೋತ ಬಂದೇನೆ ಇದು ಫುಟ್ಬಾಲ್ ಆಟ. ಮಳೆಯಾಗರಿ, ಮಳೆಯಲ್ಲಿ ಒಂದು ಪ್ರಾಬ್ಲಮ್ ಏನಂದರೆ ಆಟ ಆಡ್ಕೋತೇ ಇರಬೇಕು. ಸೈಕಲ್ ತುಳಿಯತ್ತಿರಿ ಅಂದರೆ ಕರೆಕ್ಟಾಗಿ ಸೈಕಲ್ ಓಡಿಸ್ತಾನೆ ಇರಬೇಕು. ನಿಂತ್ರಿ, ಎಲ್ಲರೂ ಕುಂದಬೇಕು, ಕೂತ್ಕೋಬೇಕು ಅಂದರೆ ಕಂಪ್ಲೀಟ್ ನೀವು ನೆಂದಿರ್ತೀರಿ, ಸರ್ದಿ ನೆಗಡಿ 100% ಆಗುತ್ತೆ, ಬಾಡಿ ಗರಂ ಆಗಿಡಬೇಕು. ಸೊ ಸ್ನೇಹಿತರೆ, ಬಹಳ ಖುಷಿಯಿಂದ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಭಾಗವಹಿಸಿದ್ದೀರಾ. ನಿನ್ನೆ ನಿಮಗೆ ರಿಕ್ವೆಸ್ಟ್ ಮಾಡಿದೆ ಪ್ರಾರ್ಥಿಸಿ ಅಂತ, ಅದಕ್ಕೆ ತಕ್ಕಂತೆ ನೀವೆಲ್ಲರೂ ಪ್ರಾರ್ಥಿಸಿದ್ದೀರಾ. ಒಳ್ಳೆ ಮಳೆ ಬರ್ತಾ ಇದೆ. ನಾನು ಹೊರಗಡೆ ಈಗ ನಿಮ್ಮ ಕಡೆ ಮಾತನಾಡುವಾಗ ಮಳೆ ಬರ್ತಾ ಇದೆ. ಮಳೆ ಇನ್ನೂ ಜಾಸ್ತಿ ಬೇಕು ಆತ್ಮೀಯ ಸ್ನೇಹಿತರೆ. ಈ ಒಂದು ಮಳೆ ಡಿಲೇ ಆಗಿರುವ ಕಾರಣದಿಂದ ನಮಗೆ ನೀರಿನ ಮೇಲೆ ಒಂದು ಮರ್ಯಾದೆ, ನೀರಿನ ಬೆಲೆ ನಮ್ಗೆ ಗೊತ್ತ, ನೀರಿನ ಬೆಲೆ ಗೊತ್ತಾಗೋದಲ್ಲ, ನೀರೇ ಜೀವನ ಆ್ಯಕ್ಚುಲಿ ನೋಡ್ಲಿಕ್ಕೆ ಹೋದರೆ. ಸೊ ಇಟ್ಸ್ ನಿಮ್ಮೊಂದಿಗೆ ನಾವು ಶುಭ ಬುಧವಾರದ ಸ್ಪೆಷಲ್ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಇವತ್ತಿನ ದಿನ ಕೇಳ್ತಾ ಇದ್ದೇನೆ ನಾನು ನಿಮ್ಮೆಲ್ಲರಿಗೂ, ಮಳೆ ರಾಯನ ಕೃಪೆ ಆಗಿದೆ. ಇಂಥ ಮಳೆಯಾಗ ಸ್ನಾನ ಮಾಡ್ತಾ ಅಂದರೆ ಮಳೆಯಲ್ಲಿ ನೆನಿಕೋತ ಮಸ್ತ್ ಒಂದು ಗೀತೆ ಕನ್ನಡ ಚಿತ್ರರಂಗದು ಕೇಳೋ ಆಸೆ ಇರುತ್ತೆ ನಿಮಗೆ, ಆ ಗೀತೆನೇ ಇವತ್ತು ರಿಕ್ವೆಸ್ಟ್ ಮಾಡಿ. ಮುಂಗಾರು ಮಳೆ ಚಿತ್ರದು ಕುಣಿದು ಕುಣಿದು ಮಾರೆ, ಈ ಗೀತೆಯೊಂದಿಗೆ ರಾಜಶ್ರೀ ಅವರು ಭಾಗವಹಿಸಿದ್ದಾರೆ. ಬನ್ನಿ ಕೇಳೋಣ, ಎಂಜಾಯ್ ಮಾಡೋಣ, ನೀವು ಭಾಗವಹಿಸಿ. ಹಾಟ್ಲೈನ್ ಸಂಖ್ಯೆ 9019904904. ಈ ನಂಬರ್ ಮೇಲೆ ತಾವು ಕರೆ ಮಾಡಿ, ಮೆಸೇಜ್ ಮಾಡಿ ಅಥವಾ ವಾಟ್ಸಪ್ ಮೆಸೇಜ್ ಮಾಡಿ ನನಗೆ ತಿಳಿಸಿ ನಿಮಗೆ ಈ ಗೀತೆ ಕೇಳೋ ಆಸೆ ಇದೆ, ಆ್ಯಂಡ್ ಈ ಗೀತೆ ಕೇಳ್ತಾ ಮಳೆಯಲ್ಲಿ ನೆನೆಯೋ ಆಸೆ ಇದೆ. ಹಾಡನ್ನು ಕೇಳಿ ಮಜಾ ಮಾಡಿ.

ಈ ಗೀತೆಯೊಂದಿಗೆ ರಾಜಶ್ರೀ ಅವರೇ 100% ನೀವು ಮಳೆಯಲ್ಲಿ ಒಂದು ರೌಂಡ್ ಕುಣಿಬೇಕು ಆಯ್ತಾ ಸ್ನೇಹಿತರೆ. ಈ ಒಂದು ಮಳೆ ರಾಯನ ಕೃಪೆ. ನಿನ್ನೆ ಭಾಳ ಬೇಜಾರಾಗಿತ್ತು ಆತ್ಮೀಯ ಸ್ನೇಹಿತರು. ಎಲ್ಲ ನ್ಯೂಸ್ನಲ್ಲಿ ಹೋದ ವಾರ ನಾವು ನೋಡ್ತಾ ಇದ್ವಿ ಏನು ಮಳೆ ಮೋಡಗಳು ಗಾಯವಾಗಿದೆ. ಸ್ನೇಹಿತರೆ ನಿಮಗೆ ಬಂತು ಹೇಳ್ತಾ ಇದ್ದೇನೆ, ನೀರಿಗೆ ಒಂದೇ ಸೋರ್ಸ್ ಮಳೆ. ಅಂಥ ಸಂದರ್ಭದಲ್ಲಿ ನೀರು ಕುಡಿಯಾಕಿಲ್ಲ ಆ ಜೇ ನಮ್ಮ ರೈತರಿಗಿಲ್ಲ ಅಂದರೆ ಮುಂದಿನ ದಿನಗಳು ಹೆಂಗಪ್ಪ ಅಂತ. ಈಗ ಒಂದೇ ರೌಂಡ್ ಮಳೆ ಬಂದೈತ್ರಿ. ನಿನ್ನೆ ರಾತ್ರಿ ನಾನು ನಿಮಗೆ ಸುಳ್ಳು ಹೇಳೋದಿಲ್ಲ, 11 ಗಂಟೆಗೆ ಜೋರಾದ ಮಳೆ ಬಂದ ತಕ್ಷಣ ನಿದ್ರೆ ಬಿಟ್ಟು ನಾನು ಹೊರಗಡೆ ಬಂದು ಕೂತ್ಕೊಂಡು ನೋಡ್ಕೋದು ಕಣ್ಣಲ್ಲಿ ನೀರು ಬಂತು. ಕಿ ಫೈನಲಿ ನಮ್ಮ ರೈತರಿಗೆ ಒಳ್ಳೆಯದಾಗುತ್ತೆ ಅಂತ ಬೀಜ ಬಿತ್ತಿರ್ತಾರೆ ರೀ ಆತ್ಮೀಯ ಸ್ನೇಹಿತರೆ. ಎಷ್ಟೋ ನಮ್ಮ ಏನು ದುನಿಯಾ ಕುಟುಂಬದಲ್ಲಿ ಎಷ್ಟೋ ರೈತರಿದ್ದಾರೆ ಆತ್ಮೀಯ ಸ್ನೇಹಿತರೆ, ಅವರಿಗೆ ಯಾಕಪ್ಪ ಕಷ್ಟ ಕೊಡ್ತಾ ಇದೆಯಾ ಮಳೆ ರಾಯ, ಜಲ್ದಿ ಬಾ ಎಲ್ಲರಿಗೂ ಒಳ್ಳೇದು ಮಾಡು, ಸ್ಪೆಷಲಿ ನಮ್ಮ ಅನ್ನದಾತರಿಗೆ ಒಳ್ಳೇದು ಮಾಡು ಅಂತ. ಆ ರಾತ್ರಿ ಅಂದರೆ ನಿನ್ನೆ ರಾತ್ರಿ ಆ ಒಂದು ಸಂತೋಷದಲ್ಲಿ ಇದ್ದೆ. ಸೊ ಸಂತೋಷ ಈ ಗೀತೆಯೊಂದಿಗೆ ಕಾರ್ಯಕ್ರಮದಲ್ಲಿ ಇಬ್ಬರು ಭಾಗವಹಿಸಿದ್ದಾರೆ. ಅಡ್ವೊಕೇಟ್ ಬ್ರಹ್ಮಣ್ಣ ಹಂಪನ್ನವರ್ ಅವರು ತಿಳಿಸ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಮಂಜು. ಮಾನ್ಸೂನ್ ಸೀಸನ್ಸ್ ಆಲ್ರೆಡಿ ಸ್ಟಾರ್ಟೆಡ್ ಅಂತ ಫೀಲಿಂಗ್ ಬರ್ತಾ ಇದೆ ಆಸ್ ಪರ್ ಆಲ್ ಅವರ್ ಪ್ರೇಯರ್ಸ್. ಸೊ ಈ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಕೇಳ್ಕೊಂಡಿದ್ದಾರೆ. ನಮ್ಮ ಪ್ರಾರ್ಥನೆ ಅನುಸಾರ ಎಲ್ಲ ಒಂದು ಎಲ್ಲರೂ ಒಗ್ಗಟ್ಟಲ್ಲಿ ನಾವು ಪ್ರಾರ್ಥಿಸಿದ್ವಿ ಸ್ನೇಹಿತರೆ. ಒಗ್ಗಟ್ಟಿನಲ್ಲಿ ಬಲವಿದೆ, ಅದಕ್ಕೆ ಒಗ್ಗಟ್ಟಿನಲ್ಲಿ ಏನು ಪ್ರಾರ್ಥನೆ ಮಾಡ್ತೀವಿ ಅದರಲ್ಲಿ ಬಲವಿದೆ. ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳ್ತೇವೆ ನೋಡ್ರಿ. ಆ ಸುಖಿಯಾಗಿರಲಿಕ್ಕೆ ಉತ್ತಮ ವಾತಾವರಣ, ಉತ್ತಮ ಗಾಳಿ, ಉತ್ತಮ ಪರಿಸರ ಇದ್ರೆ ಮಾತ್ರ ಆಗೋದು. ಹಾ, ನಮ್ಮ ಮನೆಯಲ್ಲಿ ಎಸಿ, ಮೈಕ್ರೋವೇವ್ ಅವನ್, ಒಳ್ಳೆ ಸೋಫಾ, ಒಳ್ಳೆ ಟಿವಿ, ಒಳ್ಳೆ ವಾಷಿಂಗ್ ಮೆಷಿನ್, ಇವೆಲ್ಲ ನಮಗೆ ಸುಖ ಕೊಡುತ್ತೆ ವಿನಃ ಸರ್ವೇ ಜನ ಸುಖವಾಗಿರಲಿಕ್ಕೆ, ನಾವು ಕೂಡ ಸುಖವಾಗಿರಲಿಕ್ಕೆ ಉತ್ತಮ ಪರಿಸರ, ಉತ್ತಮ ಗಾಳಿ, ಉತ್ತಮವಾದ ವಾತಾವರಣ ಇರಲೇಬೇಕು. ಆತ್ಮೀಯ ಸ್ನೇಹಿತರೆ, ಜಸ್ಟ್ ಒಂದು ವಾರದ ಹಿಂದೆ ಮಳೆನೇ ಇಲ್ಲ ಅಂತ ಕೇಳಿದ ತಕ್ಷಣ ನನಗೊಂದು ಸ್ವಲ್ಪ ಬೇಜಾರಾಗಿದ್ದು. ಬೇಜಾರಲ್ಲಿ ಒಂಥರ ಡಿಪ್ರೆಸ್ಡ್ ಆಗಿಬಿಟ್ಟೆ. ಮಳೆ ಇಲ್ಲದ ನನಗೆ ಆಗೋದಿಲ್ಲ, ಏಕೆಂದರೆ ಎಷ್ಟೋ ನನ್ನ ಪರಿಚಯದಲ್ಲಿ ರೈತರು ಗೆಳೆಯರಾಗಿದ್ದಾರೆ, ಅವರು ಹೇಳ್ತಿದ್ರು ಮಂಜು ಹಿಂಗಾಗತ್ತದ. ಸ್ನೇಹಿತರೆ ಅನ್ಯಾಯ ರೀ, ನಾವು ಏನಾದರೂ ನಮ್ಮ ಸ್ವಾರ್ಥಕ್ಕೆ ಬೇಡ್ಕೊಂಡ್ರೆ, ಅಂದರೆ ಈಗ ಉತ್ತಮ ಮಳೆ ಬರ್ತಾ ಇದೆ, ನಾನು ಹೇಳಿದ್ನಲ್ಲ ನನ್ನ ಕೆಲ್ಸಕ್ಕೆ ಹೋಗೋ ಮಠ ಮಳೆ ಬರಬೇಡ್ದ, ಹಾಗೆಲ್ಲ ಬೇಡ್ಕೊಳಿಕ್ಕೆ ಹೋಗಬೇಡಿ. ಆಚೆ ಎಷ್ಟೋ ರೈತರು ಈ ಮಳೆ ಮೇಲೆ ಅವಲಂಬಿತರಾಗಿರ್ತಾರೆ. ಸೊ ವಿ ಹ್ಯಾವ್ ಟು ಥಿಂಕ್ ಅಬೌಟ್ ದೆಮ್ ಆಲ್ಸೋ. ನೀವು ಏನು ತಿಂತೀರಿ ಮತ್ತೆ? ಅನ್ನನ ಇಲ್ಲ ಅಂದರೆ ಅನ್ನದಾತರಿಗೆ ಬೇಕು ಮಳೆ. ಸೊ ಸ್ನೇಹಿತರೆ ಫೈನಲಿ ಬಂದಿದೆ ಮಳೆ. ಎಡಕಲ್ ಗುಡ್ಡದ ಮೇಲೆ ಚಿತ್ರದ ಗೀತೆಯೊಂದಿಗೆ ಅಡ್ವೊಕೇಟ್ ಪ್ರಮಿಳ ಹಂಪನವರವರು ಭಾಗವಹಿಸಿದ್ದಾರೆ. ಬನ್ನಿ ಈ ಗೀತೆ ಕೇಳೋಣ, ಎಂಜಾಯ್ ಮಾಡೋಣ. ಇವತ್ತಿನ ನಿಮ್ಮೊಂದಿಗೆ ನಾವು ಕಾರ್ಯಕ್ರಮದ ವಿಶೇಷತೆ, ಒಂದೊಳ್ಳೆ ಹಾಡು ಫ್ರಮ್ ಕನ್ನಡ ಚಿತ್ರರಂಗ. ಆ ಗೀತೆ ಕೇಳಿ ನಿಮಗೆ ಈ ಮಳೆಯಲ್ಲಿ ಡಾನ್ಸ್ ಮಾಡೋ ಅವಕಾಶ, ಆ ಡ್ಯಾನ್ಸ್ ಮಾಡ್ತಿರೋ ಇಲ್ಲೋ ಅದು ನಿಮ್ಗೆ ಬಿಟ್ಟಿದ್ದು. ಆದರೆ ನಿಮಗೊಂದು ಅವಕಾಶ ಸಿಕ್ಕಿದರೆ ಮಳೆಯಲ್ಲಿ ನೆನಕೋತು ಕುಣಿಕೋತು ಒಂದು ಹಾಡು ನೀವು ಯಾವುದು ಕೇಳ್ಬೋದು ಫ್ರಮ್ ಕನ್ನಡ ಚಿತ್ರರಂಗ. ಅದೇ ರಿಕ್ವೆಸ್ಟ್ ಮಾಡಿ ಹಾಡನ್ನು ಕೇಳಿ ಮಜಾ ಮಾಡಿ.

ಮಳೆ ಬಂತು, ಮಳೆ ಅಲ್ಲ ಮಳೆ ಬರ್ತಾ ಇದೆ ಬಿಡಿ, ಆದ್ರೆ ಆಚೆ ಶ್ರೀಕಾಂತ್ ಅವರು ರಿಕ್ವೆಸ್ಟೇ ಈ ಹಾಡೊಂದಿಗೆ ಭಾಗವಹಿಸಿದ್ದಾರೆ. ಅವರು ಮಳೆ ಬಂತು ಮಳೆ ಎಸ್ ಪಿ ಬಿ ಅವರ ಧ್ವನಿಯಲ್ಲಿ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಚಿತ್ರ ಕೂಡ ಮಳೆ ಬಂತು ಮಳೆ ಬನ್ನಿ ಕೇಳೋಣ ಎಂಜಾಯ್ ಮಾಡೋಣ. ನೀವು ಕೇಳ್ತಾ ಇದ್ರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ಏನು ಧ್ವನಿ ಇದನ್ನು 90.4 FM KLE ಕನಸು.

0: ಎಲ್ಲವನ್ನೂ ಬಲ್ಲ ಪರಮಪಿತನೆ, ನಿನ್ನ ಕರುಣೆಯೇ ಕರುಣೆ.
1: ಪರ್ಜನ್ಯೋವ ಅಪಾಮಾಯತನಂ

ಮಳೆ ಬಂತು ಮಳೆ ಜಾನಕಿ ಹಾಗೂ ಎಸ್ ಪಿ ಬಿ ಅವರ ಧ್ವನಿಯಲ್ಲಿ ಈ ಒಂದು ಸುಮಧುರವಾದ ಗೀತೆ ರೆಡಿಯಾಗಿದೆ. ರೆಡಿ ಆಯ್ತು, ಪ್ರಸಾರವಾಯಿತು. ಶ್ರೀಕಾಂತ್ ಅವರು ಆಫೀಸ್ಗೆ ಹೋಗೋಕಿಂತ ಮುಂಚೆ ಕೇಳೋ ಆಸೆಯಲ್ಲಿ ಇದ್ರು. ಸೊ ಆತ್ಮೀಯ ಸ್ನೇಹಿತರೆ, ಇಲ್ಲಿ ಮಾತನಾಡ್ತಿದ್ದೇನೆ ಆಚೆ ಮಳೆ ರಾಯ ಫುಲ್ಲು ಜೋರಲ್ಲಿ ಬರ್ತಾ ಇದ್ದಾರೆ. ಸೊ ಸ್ನೇಹಿತರೆ, ನಮ್ಮ ಜೀವನದಲ್ಲಿ ಈ ಒಂದು ಮಳೆಯ ಅಥವಾ ನೀರಿನ ಮಹತ್ವ ನಮಗೆ, ನೀರಂದ್ರೇ ಜೀವನ ಸ್ನೇಹಿತರೆ, ಅದರಾಗೇನು ಮಹತ್ವದ ಬಗ್ಗೆ ಮಾತನಾಡೋದು. ಇದರೊಂದಿಗೆ ನೀರಿನ ವೇಸ್ಟೇಜ್ ನೀವು ಮಾಡೋದು ಆರಂಭ ಮಾಡಲಿಕ್ಕೆ ಹೋಗಬೇಡಿ. ಆರಂಭ ಮಾಡಲಿಕ್ಕೆ ಹೋಗಬೇಡಿ ಅಂದರೆ, ಕೆಲವೊಬ್ಬರು ನಾನೇ ನೋಡಿರ್ತೇನೆ, ಕೆಲವೊಬ್ಬರು ಮಳೆ ಸ್ವಲ್ಪ ಡಿಲೇ ಆಯಿತು ಅಂತ, ನೀರು ವಾರಕ್ಕೆ ಒಮ್ಮೆ 10 ದಿನಕ್ಕೆ ಒಮ್ಮೆ ಬಂತು ಅಂದರೆ ಆವಾಗ ಮಾತ್ರ ನೀರಿನ ಒಂದು ಬಳಕೆಯನ್ನು ಭಾಳ ಜಾಗೃತಿಯಾಗಿ ಬಳಸ್ತಿದ್ರು, ವೇಸ್ಟ್ ಮಾಡ್ತಿದ್ರಿಗಿಲ್ಲ. ಈಗ ಮಳೆ ಬಂತಂದ ಕೂಡಲೇ 2 ದಿನಕ್ಕೊಮ್ಮೆ ಅಥವಾ ಕಂಟಿನ್ಯೂಸ್ ನೀರು ಬರೋಕ್ಕೆ ಚಾಲು ಮಾಡಿದ್ರೆ ಫುಲ್ ನೋಡ್ರಿ, ನಾ ಮಾತಾಡತ್ತೇನೆ ಜೋರಾಗತ್ತದ ಮಳೆ ಇಲ್ಲಿ, ಆಹಾಹಾ ಸಾಯಿಬಾಬಾ ಒಳ್ಳೇದಾಗಲಿ. ಸೊ ಪಾಯಿಂಟ್ ಏನಂದರೆ ಆತ್ಮೀಯ ಸ್ನೇಹಿತರೆ, ಈಗ ಮಳೆ ಸ್ಟಾರ್ಟ್ ಆಗಿದೆ ಅಂದರೆ ಮತ್ತೆ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡ್ರಿ. ಆಲ್ವೇಸ್ ನಾನು ನಿಮಗೆ ಹೇಳ್ತೇನೆ, ನೀವು ನಿಮ್ಮ ರೂಮ್ನಿಂದ ಆಚೆ ಬರುವಾಗ ಒಂದು ಕೈ ಅಲ್ಲಿ ಸ್ವಿಚ್ ಬೋರ್ಡ್ ಕಡೆ ಹೋಗಿ ಸ್ವಿಚ್ ಆಫ್ ಮಾಡಿ ನಿಮ್ಮ ಫ್ಯಾನ್ ಲೈಟ್. ಅದರೊಂದಿಗೆ ಮತ್ತೆ ಹೇಳ್ತಾ ಇದ್ದೇನೆ, ನಳಗಳು ಲೀಕ್ ಆಗ್ತಾ ಇದೆ ಅಂದರೆ ಅದ್ರ ಬಗ್ಗೆನೂ ವಿಚಾರ ಮಾಡಿ. ಏಕೆಂದರೆ ಕರೆಂಟ್ ವೇಸ್ಟ್ ಮಾಡೋದು, ನೀರು ವೇಸ್ಟ್ ಮಾಡೋದು ಭಾಳ ತಪ್ಪ್ರಿಪ್ಪ. ಎಸ್ ಆತ್ಮೀಯ ಸ್ನೇಹಿತರೆ, ನಾನು ಅದನ್ನು ಭಾಳ ಕೆಟ್ಟ ಒಂದು ಅಭ್ಯಾಸ ನೋಡಿದ್ದೇನೆ ಇತ್ತೀಚಿನ ದಿನಗಳ ಈಗಿನ ಕಾಲದ ಹುಡುಗರಲ್ಲಿ. ಫ್ಯಾನ್ ಆನ್ ಮಾಡಿ ಆ ಕಡೆ ಬಂದುಬಿಡ್ತಾರೋ ಯಾಕ್ರಿ ಸ್ನೇಹಿತರೆ? ಈಗ ಒಂದು ಬೇಸಿಗೆನಲ್ಲಿ ಎಷ್ಟೋ ಸಂದರ್ಭಗಳಲ್ಲಿ ನಾನು ಯಾವುದ್ಯಾವುದೋ ದೊಡ್ಡ ಕಾಲೇಜ್ಗಳಲ್ಲಿ ಒಂದು ಸ್ಪೀಚ್ ಎಲ್ಲ ಕೊಡೋಕ್ಕೆ ಹೋದಾಗ ಅಲ್ಲಿಯೂ ನೋಡೇನಿ ಇಂಥ ಒಂದು ಘಟನೆಗಳು. ಫ್ಯಾನ್ ಆನ್ ಮಾಡಿ ಬಿಟ್ಟಿರ್ತಾರೆ ಆತ್ಮೀಯ ಸ್ನೇಹಿತರು, ಭಾಳ ಬೇಜಾರು ಅನಿಸುತ್ತೆ. ಏ ಕಾಲೇಜಿಂದ ಐತ್ಲ, ಕಾಲೇಜಿಂದ ಐತ್ಲ ಅಂತ ಇರುವುದಿಲ್ಲ ಆತ್ಮೀಯ ಸ್ನೇಹಿತರೆ. ಕಾಲೇಜಿಂದ ಕರೆಂಟು, ಕಾಲೇಜಿಂದ ನೀರು, ಎಲ್ಲ ನಮ್ಮದೇ, ನಮಗೂ ಬೇಕೇಯ. ಎಲ್ಲೂ ವೇಸ್ಟೇಜ್ ಮಾಡಿದರೆ ಅದನ್ನ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡ್ರಿ. ಪಾಯಿಂಟ್ ಇದೇ ಆಗಿತ್ತು. ಸೊ ಆತ್ಮೀಯ ಸ್ನೇಹಿತರೆ, ಒಂದೊಳ್ಳೆ ಗೀತೆ ನಮ್ಮ ವಿಜಯ್ ಕುಮಾರ್ ಬಸ್ಮಿ ಅವರು ಮತ್ತೆ ಕರೆ ಮಾಡಿದ್ರು. ಪಾಪ ಕೋಪ ಮಾಡಿಕೊಂಡ್ರೆ ಇನ್ನೋರಿ, ಅವ್ರದ್ದು ಹಾಡು ಡಿಲೇ ಆಯಿತು. ಇಬ್ಬರು ಜನ ಕೋರ್ಟಿಗೆ ಆ್ಯಂಡ್ ಒಬ್ಬರು ಆಫೀಸಿಗೆ ಹೋಗ್ತಿದ್ರು, ಅದಕ್ಕೆ ಅವರ ಹಾಡನ್ನು ನಾನು ಜಲ್ದಿ ಪ್ರಸಾರ ಮಾಡಿದೆ. ಮಳೆ ನಿಂತು ಹೋದ ಮೇಲೆ ಮಳೆ ನಿಲ್ಲಕ್ಕೆ ಹೋಗ್ಬೇಡ್ರಿ, ಅಷ್ಟೇ ಆ ಹಾಡಷ್ಟೇ ಪ್ರಸಾರ ಮಾಡ್ತಾ ಇದ್ದೇನೆ. ಈ ಗೀತೆ ಕೇಳಿ ಮಜಾ ಮಾಡಿ ಕೇಳ್ತಾ ಇದ್ದೀರಾ ಅವಳಗ ಅವ್ಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ ನಾನು ಬಂದಿರೋ ಫ್ಯಾಮ್ ಕೆ ಎಲ್ ಈ ಕನಸು ಈಗ ಪ್ರಸಾರವಾಗಲಿದೆ. ವಿಜಯ್ ಕುಮಾರ್ ಬಸ್ಮಿಯವರ ಗೀತೆ. ಅದಾದ ತಕ್ಷಣ ಶೀತಲ್ ಅವರು ವಾಟ್ಸಪ್ ಮೆಸೇಜ್ ಮುಖಾಂತರ ರಿಕ್ವೆಸ್ಟ್ ಮಾಡಿರುವ ಒಂದು ಸುಮಧುರವಾದ ಗೀತೆ, ವಿಚ್ ಇಸ್ ಸ್ವಾತಿ ಮುತ್ತಿನ ಮಳೆಯ ಹನಿಯೇ. ಈ ಗೀತೆಯನ್ನು ಮತ್ತೆ ಯಾರೋ ರಿಕ್ವೆಸ್ಟ್ ಮಾಡಿದರೆ. ಸೊ ಸ್ನೇಹಿತರೆ, ಆ್ಯಂಡ್ ಕಾರ್ಯಕ್ರಮದಲ್ಲಿ ಒಂದು ನಿಮಿಷ ಈ ಗೀತೆ ಮತ್ತೆ ಯಾರೋ ರಿಕ್ವೆಸ್ಟ್ ಮಾಡಿದ್ರಲ್ಲ, ಸ್ವಾತಿ ಮುತ್ತಿನ ಮಳೆಯ ಹನಿಯೇ. ಆಲ್ ರೈಟ್, ನಮ್ಮ ಶೀತಲ್ ಅವ್ರದೇ ಗೀತೆ ಅಲ್ಲ. ಸೊ ಎಸ್, ಬಣ್ಣದಗೆ ಸ್ವಾತಿ ಮುತ್ತಿನ ನಮ್ಮ ಇವರು ಚಂದ್ರಕಾಂತ್ ಬಡಗಾವಿಯವರು. ಇಲ್ಲೇ ಮಳೆ ಇಲ್ಲ ರೀ, ಎಲ್ಲಿ ಮೋದ್ಗಾನ್ನಲ್ಲಿ ಬಂದು ಬರುತ್ತೆ, ಇನ್ನೇನು ಟೆನ್ಷನ್ ಇಲ್ಲ, ಸ್ಲೋಲಿ ಎಲ್ಲ ಪಿಕಪ್ ಹೊಡೆಯೋದ ನಾನು ಕೇಳ್ಪಟ್ಟಿದ್ದೇನೆ. ಸೊ ಚಂದ್ರಕಾಂತ್ ಬಡಗಾವಿಯವರ ಗೀತೆ ಹಾಗೂ ಶೀತಲ್ ಅವರ ಗೀತೆ ನೋಡಿ, ನಾವು ಮೋದ್ಗಾ ಟು ಬೆಂಗಳೂರು. ಸೊ ಇವರಿಗೆ ಈ ಹಾಡು ಆಗುಂಬೆಯ ಅನ್ನೋ ಗೀತೆ ವಿಜಯಲಕ್ಷ್ಮಿ ಅವ್ರದ್ದಾಗಿದೆ. ಮುತ್ತು ಮುತ್ತು ನೀರ ಹನಿಯ ಅನ್ನೋ ಒಂದು ಸುಮಧುರವಾದ ಗೀತೆಯೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಇವತ್ತಿನ ದಿನ ಸವಿತಾ ಅವರು. ಸೊ ಸ್ನೇಹಿತರೆ, ಅವ್ರಿಗೋಸ್ಕರ ಆ ಒಂದು ಹಾಡು, ಅವರು ಪಾಪ ಎರಡು ಚಾಯ್ಸ್ ಕೊಟ್ಟರು, ಜಾಲಿಗೋ ಅಥವಾ ಇದು. ನಾನಂದೆ ಮುತ್ತು ಮುತ್ತು ನೀರಹನಿಯ ರೆಡಿ ಮಾಡೇನೆ. ಅನಿಸುತ್ತಿದೆ ಯಾಕೋ ಇಂದು ಡೈಲಾಗ್ ಜೊತೆ ಪ್ರಸಾರ ಮಾಡು, ನಾನು ಟ್ರೈ ಮಾಡ್ತೇನೆ ಶೋಭಾ ಅವರೇ, ಬಟ್ ಎಸ್ ಹಾಡು ಮಾತ್ರ ಪ್ರಸಾರ ಆಗೇ ಆಗುತ್ತೆ. ನೀವು ಆ ಗೀತೆ ರಿಕ್ವೆಸ್ಟ್ ಮಾಡಿದರೆ ಅಪ್ಪೋರು ಈಟಪ್ಪೋರಿ ಅನ್ನೋ ಗೀತೆಯೊಂದಿಗೆ ರಿಕ್ವೆಸ್ಟ್ ಮಾಡಿದ್ದಾರೆ ಸುನೀಲ್ ಆಕಾಶ್ ದೀಪ್ ಅವರು. ಮತ್ತೆ ಮಳೆ ಆಗಿದೆ ಅನ್ನೋ ಗೀತೆಯೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಗೀತಾ ಆರ್ಎಚ್ ಅವರು ತುಂತೂರು. ಈ ಗೀತೆಯೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಜ್ಯೋತಿ ಬಡಗಾವಿಯವರು. ನನ್ನ ಮರೆಯದಿರುವ ಒಂದು ಗೀತೆ, ಈ ಗೀತೆಯನ್ನು ರತನವರು ರಿಕ್ವೆಸ್ಟ್ ಮಾಡಿದ್ದಾರೆ. ರೇಣುಕಾಂಗಾಮ್ಗರ್ ಅವರು ಮುಂಗಾರು ಮಳೆಗೆ ಈ ಗೀತೆಯೊಂದಿಗೆ ಭಾಗವಹಿಸಿದ್ದಾರೆ. ಸೊ ಮೋದ್ಗಾಯಿಂದ ನಮ್ಮ ಚಂದ್ರಕಾಂತ್ ಬಡಗಾವಿಯವರು, ಇಲ್ಲೇ ಮಳೆ ಇಲ್ಲರಿ, ಮಳೆ ಬರುತ್ತೆ 100%, ಎಲ್ಲೆಲ್ಲಿ ಮಳೆ ಇಲ್ಲ ಸ್ಲೋಲಿ ಪಿಕಪ್ ಆಗ್ತಾ ಇದೆ ಆತ್ಮೀಯ ಸ್ನೇಹಿತರೆ, ಒಂದು ಒಳ್ಳೆ ವಿಷಯ. ಈಗ ನೆಕ್ಸ್ಟ್ ಏನು ಗುರಿ ಇದೆ ಹೇಳಿ, ಎಲ್ಲ ರಾಕಸ್ಕೋಪ್ ಡ್ಯಾಮ್, ಹಿಡ್ಕಲ್ ಡ್ಯಾಮ್ ಉತ್ತಮವಾಗಿ ತುಂಬಬೇಕು. ಏಕೆಂದರೆ ಈಗ ಒಂದು ವಾರ ಹಿಂದೆ ನೋಡಿರುವ ಫೋಟೋಸ್ಗಳು ನೋಡಿದ್ರೇ ಅಂಜಿಗೆ ಬಂತ್ರಿ ಆತ್ಮೀಯ ಸ್ನೇಹಿತರೆ. ಆ ದೃಶ್ಯ ಇನ್ನು ಯಾವತ್ತೂ ನೋಡಬಾರ್ದು, ನೀರು ಕಂಪ್ಲೀಟ್ ಡೌನ್ ಆಗಿತ್ತು ಆತ್ಮೀಯ ಸ್ನೇಹಿತರೆ. ಸೊ ಆ ಒಂದು ಪ್ರಾರ್ಥನೆ ಆ್ಯಡ್ ಆನ್ ಮಾಡ್ತೇನೆ ನಿಮ್ಮೆಲ್ಲರಿಗೂ, ಒಂದು ರಿಕ್ವೆಸ್ಟು. ಇನ್ನೊಂದು ಪ್ರಾರ್ಥನೆ, ಎಲ್ಲ ಕಡೆ ನೀರು ತುಂಬಿರಬೇಕು, ಎಲ್ಲ ಡ್ಯಾಮು, ಎಲ್ಲ ಬಾವಿಗಳು, ಮೇನ್ ಎಸ್ಪೆಷಲಿ ರೈತರ ಅವ್ರದ್ರ ಹೊಲದಾಗಿರೋ ಬಾವಿಗಳು ಉತ್ತಮವಾಗಿ ತುಂಬಿರಬೇಕು. ಆಲ್ ರೈಟ್, ಈ ಒಂದು ರಿಕ್ವೆಸ್ಟ್ನೊಂದಿಗೆ ಕಾರ್ಯಕ್ರಮ ಮುಂದೆ ಹೋಗುತ್ತೆ. ಮಳೆ ನಿಂತು ಹೋದ ಮೇಲೆ ಮಳೆ ನಿಲ್ಲಾಕ ಹೋಗ್ಬಾರ್ದು, ಆದ್ರನ್ನು ವಿಜಯ್ ಕುಮಾರ್ ಬಸ್ಮಿಯವರು ರಿಕ್ವೆಸ್ಟ್ ಮಾಡಿದ್ದಾರೆ. ಹಾಡನ್ನು ಕೇಳೋಣ, ಎಂಜಾಯ್ ಮಾಡೋಣ.

0: KLE ಫಾರ್ಮಸಿ ಕಾಲೇಜು ಬೆಳಗಾವಿ 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು ಬಿಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು PhD ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು: 100+ ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000+ ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ಡ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು, NAC A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 08312471399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.klefarm.edu.
1: ಏ ಮಂಚು, ಎಲ್ಲಿದ್ದೀರೋಪ್ಪ? ಮಳೆ ಬಂತು ನೋಡಪ್ಪ. ಏನ್ ಎಲ್ಲ ಸ್ನೇಹಿತರೆ, ನಿಮ್ಗೆಲ್ಲರಿಗೂ ಧನ್ಯವಾದ ತಿಳ್ಸಕ್ ಬನ್ನಿ. ಏ ಮಂಚು, ಪಾಪ ಮರ, ಎಲ್ಲ ನಮ್ಮ ಸ್ನೇಹಿತರಿಗೆ ಧನ್ಯವಾದ ತಿಳಿಸಪ್ಪ ಮಂಚು. ಎಲ್ಲ ರೈತರಿಗೆ ಒಳ್ಳೇದಾತ್ ನೋಡಪ್ಪ.
2: ನೀವು ಬಂದಿರಿ, ಮ್ಯೂಸಿಕ ಬಂದಿಲ್ಲ.
1: ಏ ಹಚ್ಚಲ. ಏ ನಮಸ್ಕಾರ ಸ್ನೇಹಿತರೆ, ನಾ ಬಂದೇನಂದ್ರೆ ಮ್ಯೂಸಿಕ್ ಹಚ್ಚೋ.

0: ಅಲ್ಲ ಮಂಜು, ನಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ಧನ್ಯವಾದ. ಇನ್ನೂ ಭಾಳಷ್ಟ ಜಾಗನಲ್ಲಿ ನೋಡಿಲಿ, ಏನೋ ಬಿಸಿಲು ಬಂದಂತ ಶೀತಲ್ ಅವ್ರು ಮೆಸೇಜ್ ಮಾಡ್ಯಾದ.
1: ಹಾ, ಇನ್ನು ಬೆಂಗಳೂರಿನಲ್ಲಿ ಫುಲ್ ಬಿಸಿಲಿದೆ ಅಂತ ಹೇಳಿದರು. ದಾಮ್ನೆಯಿಂದ ಒಬ್ಬರು ಕರೆ ಮಾಡಿದರು, ಸುನೀಲ್ ಅನ್ನೋರು. ಅವರು ರೈತರು, ಆತ್ಮೀಯ ಸ್ನೇಹಿತರೆ. ಅವರು ಒಂದು ಗೀತೆಯೊಂದಿಗೆ ಭಾಗವಹಿಸಿದ್ದಾರೆ, ಅಲ್ಲೂ ಮಳೆ ಇಲ್ಲ ಅಂತ ಹೇಳಿದರು.
0: ಏ ಬರುತ್ತೆ, ಏನು ಟೆನ್ಷನ್ ತೊಗೊಳಕ್ಕೆ ಹೋಗ್ಬೇಡ್ರಿ, ಮಳೆ ರಾಯನ ಕೃಪೆ ಈಗ ಸ್ಟಾರ್ಟ್ ಆಗೈತೆ. ಇನ್ನೇನು ಜೋರಪ್ಪ ಮಂಜು, ಫುಲ್ ಸೈಕಲ್ ಎರ್ಕೊಳ ಹೊಡಿದ್ದೆ ಅಂತಲ್ಲ ನಿನ್ನೆ.
1: ಹೌದು,
2: ಅಟ್ಟ ಮಜಾ ಮಾಡಿದ್ನಿ.
0: ಹಾಂ, ಮಜಾ ಸಜಾ ಆಗ್ತದೆ ನೋಡಪ್ಪ, ಹಿಂಗೆಲ್ಲ ಮಾಡಕ್ಕೆ ಹೋಗ್ಬೇಡ.
1: ಇಲ್ಲ, ಕಾರ್ಯಕ್ರಮದಲ್ಲಿ ಮುಂದೆ ಹೋಗೋಣ. ಸ್ವಾತಿ ಮುದ್ದಿನ ಮಳೆ ಹನಿಯೇ, ಬೆಂಗಳೂರಿನ ನಮ್ಮ ಶೀತಲವರು ಹಾಗೂ ಮೋದ್ಗಾಯನ ನಮ್ಮ ಚಂದ್ರಕಾಂತ್ ಬಡಗಾವಿಯವರು ರಿಕ್ವೆಸ್ಟ್ ಮಾಡಿರುವ ಹಾಡು ಇದು. ಸ್ವಾತಿ ಮುದ್ದಿನ ಮಳೆ ಹನಿಯೇ ಎರಡೂ ಜಗಿನಲ್ಲಿ ಉತ್ತಮವಾಗಿ ಬರಲಿ ಅಂತ ಆ ದೇವರ ಕಡೆ ಪ್ರಾರ್ಥಿಸುತ್ತಾ ಕಾರ್ಯಕ್ರಮದಲ್ಲಿ ಮುಂದೆ ಹೋಗೋಣ. ಹಾಡನ್ನು ಕೇಳಿ ಮಜಾ ಮಾಡಿ.

0: ಅವ ಎಲ್ಲ ಆಗ್ತದ ಚಿಂತಿತ ಹೋಗ್ಲಾಕ್ ಹೇಳ್ಬೇಡ ಅಂತ ಹೇಳಿ ನಮ್ಮ ಚಂದ್ರಕಾಂತ್ ಬಡ್ಗಾವಿ ಅವ್ರಿಗ ಪಾಪ ಮತ್ತ ಅಲ್ಲಿ ದಾಮ್ನಿನಾಗಿರೋ ಯಾರವ್ರ ಯಾರ
1: ಸುನೀಲ್ ಅವರು, ಅವರು ಪಾಪ ರೈತರಂತ್ರಿ. ಅವ್ರದೇ ಗೀತೆ ಈಗ ಮುಂದಿನ ಗೀತೆ ಕೋಟಿ ಪಲ್ಲವಿ ಹಾಡುವ. ಈ ಗೀತೆಯನ್ನ ನಮ್ಮ ರೈತರು ಸುನೀಲ್ ಅವರು ದಾಮ್ನೆಯಿಂದ ರೆಗ್ಯುಲರ್ ಆಗಿ ಕೇಳ್ತೇನೆ ಮಂಜುನಾಥ್ ಅವರೇ, ಇವತ್ತು ಫಸ್ಟ್ ಟೈಮ್ ನಿಮಗೆ ಕರೆ ಮಾಡ್ತಾ ಇದ್ದೇನೆ ಬಹಳ ಸಂತೋಷದಿಂದ. ಈ ಗೀತೆ ಅವ್ರಿಗೋಸ್ಕರ ಇದಾದ ತಕ್ಷಣ ವಿಜಯಲಕ್ಷ್ಮಿ ಅವರೇ, ನಿಮ್ಮ ಗೀತೆ ಆ ಗುಂಬೆಯ ಪ್ರೇಮ. ಎಸ್, ಈ ಒಂದು ಸುಮಧುರವಾದ ಗೀತೆ ಆಕಸ್ಮಿಕ ಚಿತ್ರದ್ದು.
0: ಏ ಮಂಚು, ನನಗೆ ಯಾರೋ ನಮಸ್ಕಾರ ಅಂತಾರೆ ಇನ್ನು ಇದು ವಾಟ್ಸಪ್ನಾಗ ನೋಡ. ಇದು ಯಾರ ನಮಸ್ಕಾರ? ರಂಜನ್ನ
1: ರಂಜನ್ ಅಲ್ರಿ, ಯೋವ ಸಾಯಿಬಾಬಾ ರಾಜನ್ನ.
0: ಏ ನನಗೆ ಅಣ್ಣ ಅಂತ ಹೇಳ್ತಾರ ಯಾರವ್ರ ಪಾಪ?
1: ಅದ ಈಗ ಹೇಳಿದ್ರಲ್ಲ ಮೋದಗ ಎಂದ ಚಂದ್ರಕಾಂತ್ ಬಡ್ಗ.
0: ಚಂದ್ರ ಗುರ್ತ ಹಿಡಿದ್ರಿ ಮರ್ತ್ರಿ ಅಂತ ತಿಕ್ಕೊಂಡ್ರಿ ಚಂದ್ರಕಾಂತ್ ಚಂದ್ರಕಾಂತ್ ಬಡ್ಗಾವಿ ಅವ್ರೆ, ಮರ್ತ್ರಿ ಅಂತ ತಿಕ್ಕೊಂಡ್ರಿಪ್ಪ ನಾನಂತರು. ಅಯ್ಯಯ್ಯೋ ಇದೇನೋ ಮಂಜು, ಅವಕಾಡೋ ಹೂವ ಏನೋ ಗಿಡ ಮರ. ಅಯ್ಯ ತೆಂಗಿನಕಾಯಿ ಗಿಡ ಯಾರ್ದಿತ್ತ?
1: ಇದು ಶೀತಲ್ ಅವ್ರದ್ದು ನೋಡಿ. ಮಳೆ ನೀರು ಕೊಯ್ಲು ಬಗ್ಗೆ, ರೈನ್ ವಾಟರ್ ಹಾರ್ವೆಸ್ಟಿಂಗ್ ಬಗ್ಗೆ ಹೇಳ್ತಾ ಇದ್ದಾರೆ. ಅವ್ರ ಮಕ್ಕಳಿಗೂ ನೀರನ್ನು ಸಂಗ್ರಹಿಸಿ ಸಾಯಿಲ್ನಲ್ಲಿ ಹಾಕಲಿಕ್ಕೆ ಹೇಳ್ತಾರೆ. ಆ್ಯಂಡ್ ಥ್ರೂ ವಾಶ್ ಬೇಸನ್ ಬೆಸಲ್ ಇನ್ ದ ಪ್ಲಾಂಟ್ಸ್ ಭೂ ಜಲ. ನೋಡಿ, ಭೂಜಲದ ಬಗ್ಗೆ ಮಾತನಾಡ್ತಿದ್ದಾರೆ. ನೀರು ಘಟನೆಯಾಗ, ಈ ಮಳೆ ನೀರು ಘಟನೆಯಾಗ ಹೋಗ್ಬಾರ್ದು ನಾವು ಆದಷ್ಟು. ಅದಕ್ಕೆ ನೋಡ್ರಿ ಸ್ನೇಹಿತರೆ, ನಾನು ಹೇಳ್ತೇನೆ, ಇತ್ತೀಚಿನ ದಿನಗಳಲ್ಲಿ ನಾವು ಕಾಲ ಆಚೆ ಇಟ್ಟರೆ ಕಾಂಕ್ರೀಟ್ ಐತ್ರಿ ಎಲ್ಲೂ. ಈಗ ಜೋರು ಮಳೆ ಬಂದ್ರೂ ಎಲ್ಲ ಕಡೆ ಕಾಂಕ್ರೀಟ್ ಇದ್ದರೆ ಹೆಂಗಪ್ಪ ಅದು ನೀರು ನಮ್ಮ ಇದಕ್ಕೆ ಹೋಗುತ್ತೆ ಹೇಳಿ ಭೂಮಿಗೆ. ಸೊ ಸ್ನೇಹಿತರೆ, ಸ್ವಲ್ಪ ನಾವು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಕಡೆನೂ ಗಮನ ಕೊಡಬೇಕು. ಎಷ್ಟು ಚಂದ ಫೋಟೋ ಕಳ್ಸಾರ ನೋಡ್ರಿ, ಇದು ಅವಕಾಡು ಏನ್ರಿ ಅದ?
0: ಅಯ್ಯೇ ಏ ಇವೆಲ್ಲ ಮಾಡ್ತಾರೋ ನಮ್ಮ ಏನದು ನೀ ಸ್ನೇಹಿತರು? ಅಯ್ಯೇ ಶೀತಲ್ ಅವ್ರೆ, ಭಾಳ ಚೆನ್ನಾಗಿ ಇವೆಲ್ಲ ಮಾಡಿರಪ್ಪ, ನಮಗೂ ಖುಷಿ ಅನ್ಸದ. ನಾವೇನು ತಿಕ್ಕೊಂಡು ರೈತರು ನಾವು ಅಷ್ಟ ಮಾಡ್ತೀವಿ. ಈಗೆಲ್ಲ ಈ ಟ್ರೆಂಡ್ ಹಾಕೈತೆ ಮಂಚು, ನಮ್ಮ ಭಾಳಷ್ಟು ಪರಿಚಯದಾಗ ರೈತರು. ಈ ಅವಕಾಡೋ ಏನಿದೆ, ಅವಕಾಡೋ ಸ್ಟಾರ್ಟ್ ಮಾಡ್ಯಾರ ನೋಡಪ್ಪ ಮಂಚು.
1: ಅವಕಾಡು ನೋಡ್ರಿ ಇಲ್ಲಿಯೂ ಹಾಕಿದ್ದಾರೆ ಇವರು ಭಾಳ ಉತ್ತಮವಾಗಿ.
0: ಮತ್ತು ಹೂ ಎಲ್ಲ ಹಾಕ್ಯಾರಲ್ಲ ಎರಡು ಚಂದ, ಭಾಳ ಚಲೋ ಐತಪ್ಪ. ನಾನು ಹೆಂಡತಿ ಮಾಸ ಲಕ್ಷ್ಮಿನೂ ಹೂ ಅಂತೆಲ್ಲ ಹಾಕ್ಯಾರ ನೋಡಪ್ಪ.
1: ನಮ್ಮ ವಿಜಯಲಕ್ಷ್ಮಿ ಅವರು ಕರೆ ಮಾಡಿದ್ರೆ ಎಲ್ಲಿದ್ದಾರೆ ಆರಾಮರಾಜು ಅಂತ.
0: ಏ ಇಲ್ಲ ನಾನೇ, ವಿಜಯಲಕ್ಷ್ಮಿ ಅವರೇ ನಮಸ್ಕಾರ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಬೇಡ್ಕೊಳ್ಳೋರು ನೀವು. ಈಗ ಮೋದ್ಗ ದಾಮಿನಿ ಬೆಂಗಳೂರಿನಾಗೂ ಸ್ವಲ್ಪ ಮಳೆ ಇಲ್ಲ ಅಂತ ನೋಡ್ರಿ, ಒಂದು ಸ್ವಲ್ಪ ನೀವು ಬೇಡ್ಕೊಳ್ಳಿ. ನಿಮ್ಮ ಹೆಸರಾಗ ಮಂಜು ಹೇಳ್ತಾನಲ್ರಿ, ಅದು ಏನದ? ವಿಜಯ ಪ್ಲಸ್ ಲಕ್ಷ್ಮಿ ಎರಡೂ ಐತ್ರಿ. ಈಗ ಜೀವನದಲ್ಲಿ ಎಲ್ಲ ಮನುಷ್ಯರಿಗೆ ಒಂದ ಬೇಕು, ವಿಜಯ ಬೇಕು ಜೀವನದಲ್ಲಿ ಅಂದರೆ ಯಶಸ್ಸು. ಆಮೇಲೆ ಕಿಶಾಗ ಬ್ಯಾಂಕ್ನ್ಯಾಗ ಅವ್ರ ಕಾರ್ನ್ಯಾಗ ಎಲ್ಲ ಕಡೆ ಲಕ್ಷ್ಮಿನೇ ಬೇಕು. ನೀವು ಎರಡೂ ಇದ್ದೀರಿ ವಿಜಯಲಕ್ಷ್ಮಿ ಅವರೇ, ಸ್ವಲ್ಪ ಆಶೀರ್ವಾದ ಕೊಡ್ರಿ ಅವ್ವ.
1: ಹಂಗೂ ಅವರು ಹಿರಿಯರೇ ಇದ್ದಾರೆ ನಮ್ಮ ವೇಣುಧ್ವನಿಯಲ್ಲಿ, ಅವರು ಪ್ರೀತಿಯಿಂದ ಪ್ರಾರ್ಥಿಸುತ್ತಾರೆ. ಸೊ ಸ್ನೇಹಿತರೆ ಬನ್ನಿ, ನಿಮ್ಮೊಂದಿಗೆ ನಾವು ಸ್ಪೆಷಲ್ ಹೌಸ್ಫುಲ್ ಆಗಿದೆ ಆತ್ಮೀಯ ಸ್ನೇಹಿತರೆ.
0: ಎಷ್ಟು ಲೌಕರ ಹೌಸ್ಫುಲ್ ಆತೋ ಮಂಚು, ನೀನೇ ಏನು ಫುಲ್ ಜೋರ ಸೈಕಲ್ ಎಲ್ಲ ತುಳಿದು ನೋಡಿದ್ನಿ ನಾನು. ವಿನೋದ್ ಅವರು ಕರೆಕ್ಟಾಗಿ ಹೇಳ್ಯಾರ ನೋಡ.
1: ನನಗೆ ವಿನೋದ್ ಅವರು ಕರೆ ಮಾಡಿದ್ರೆ ಆತ್ಮೀಯ ಸ್ನೇಹಿತರೆ, ಮಂಜಣ್ಣ ಫುಲ್ ಮಳೆಯಾಗಿ ನೆನ್ಕೋದ್ ನೀವು ನಿಮ್ಮ ಆರೋಗ್ಯದ ಕಾಳಜಿ ತಗೊಳ್ಳಿ, ಇಲ್ಲಾಂದ್ರೆ ನಮ್ಮ ಕಾರ್ಯಕ್ರಮ ಯಾರು ಮಾಡವ್ರ ಅಂತ ಹೇಳ್ತಾ ಇದ್ದಾರೆ. ಅವರು ಹೇಳಿ ಫೋನ್ ಇಟ್ಟು ನಾನು ಈ ಕಡೆ ಮೈಕ್ ಹಿಡಿಯೋಕ್ಕಿಂತ ಮುಂಚೆ ಒಂದು ರೌಂಡ್ ಸೀನಿದ್ನಿರಿಪ್ಪ, ಹಾಕ್ಷಿ ಆಯ್ತು.
0: ಏ ಅದ ನಾವು ನೋಡಿದ್ವಲ್ಲ ಪಾಪ, ಎಷ್ಟು ಕಾಳಜಿ ತಗೋತಾರೆ ನೋಡಪ್ಪ ಅವ್ರ.
1: ಸೊ ಆರಾಮರಾಜು ಬಂದಿರುವ ಒಂದು ಖುಷಿಯಲ್ಲಿ ಲಕ್ಷ್ಮಿ ಅವರು ಮೆಸೇಜ್ ಅನ್ನು ಮಾಡಿದ್ರೆ,
0: ಯಾರ ನನಗೆ ಹೆಂಡತಿ?
1: ಏ ಇಲ್ರಿಪ್ಪ, ಇವರು ಲಕ್ಷ್ಮಿ ಅನ್ನೋರು. ಮಂಜುನಾಥ್ ಸರ್ ನಮಸ್ಕಾರ, ಆರಾಮರಾಜು ಅವರಿಗೂ ನಮಸ್ಕಾರ. ಭಾಳ ಒಳ್ಳೆ ಕಾರ್ಯಕ್ರಮವನ್ನು ತೊಗೊಂಡು ಬಂದಿದ್ದೀರ, ನಿಜವಾಗ್ಲೂ ನಿಮ್ಮ ಪ್ರಾರ್ಥನೆಗೆ ಒಂದು ಒಳ್ಳೆ ಮಳೆ ಬಂದಿದೆ. ಈಗ ಮಳೆ ಬಗ್ಗೆ ನೀವು ಹೇಳಿದ್ರಲ್ಲ, ಡ್ಯಾಮ್ಗಳು ತುಂಬಬೇಕು, ರೈತರ ಬಾವಿಗಳು ತುಂಬಬೇಕು, ಒಳ್ಳೆಯದಾದಂಥ ವಿಚಾರ ಮಂಜುನಾಥ್ ಅವರು. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಭಾವಿಸೋ ನೀವು, ಸರ್ವೇ ಜನ ಸುಖಿನೋ ಭವಂತು ಹೇಳಿರುವ ಆ ಲೈನು ಕರೆಕ್ಟಾಗಿತ್ತು ಅಂತ ಹೇಳ್ತಾ ಇದ್ದಾರೆ ನೋಡ್ರಿ. ನಾನು ಅದೇ ಹೇಳ್ತೇನೆ ರೀ ಸ್ನೇಹಿತರೆ, ಸರ್ವೇ ಜನ ಸುಖಿನೋ ಭವಂತು, ಎಲ್ಲರೂ ಸುಖಿಯಾಗಿರಲಿಕ್ಕೆ ನಮ್ಮ ಮನೆ ಮಾತ್ರ ಶುದ್ಧವಾಗಿರಬಾರ್ದು, ಅಥವಾ ಮನೆಯಲ್ಲಿರುವ ಎಲ್ಲ ರೀತಿಯ ಒಂದು ಫೆಸಿಲಿಟೀಸ್ ಮಾತ್ರ ಮುಖ್ಯ ಅಲ್ಲ. ವಾಷಿಂಗ್ ಮೆಷಿನ್, ಓವನ್, ಇವಾವ ಹೊರಗಿನ ವಾತಾವರಣನೇ ಮುಖ್ಯವಾಗಿರುತ್ತೆ. ನಮ್ಮ ಮನೆಯಲ್ಲಿಯೂ ಕೂಡ ಕೂಲರ್ ತೊಗೊಂಡು ತಂದು ಹಚ್ಚಿದ್ರೆ ಬೇಸಿಗೆ ಕಾಲದಲ್ಲಿ ಬಹಳ ಕಠಿಣವಾಗ್ತಿತ್ತು. ಕೂಲರು ಎ ಸಿ ಹಚ್ಚಿದ್ರೆ ನನ್ನ ರೂಮ್ ಕೂಲ್ ಆಗುತ್ತೆ, ಆದರೆ ಇಡೀ ವಾತಾವರಣ ಹೊರಗಿರುವ ಆ ನಮ್ಮ ವಾತಾವರಣ ವಿಚಾರ ಮಾಡಿ, ಆ ನಮ್ಮ ಪರಿಸರ ವಿಚಾರ ಮಾಡಿ. ಸೊ ಆ ಪರಿಸರಕ್ಕೆ ನಾವು ಹೆಂಗಪ್ಪ ಉತ್ತಮವಾಗಿಡಬೇಕು ಅನ್ನೋ ಒಂದು ಹೆಜ್ಜೆಗೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಒಂದು ಒಳ್ಳೆಯ ಸಜೆಷನ್. ಮಳೆ ನೀರು ಕೊಯ್ಲು ಅಂತ ಹೇಳ್ತಾರೆ ರೀ ಕನ್ನಡದಲ್ಲಿ, ರೈನ್ ವಾಟರ್ ಹಾರ್ವೆಸ್ಟಿಂಗ್. ಆತ್ಮೀಯ ಸ್ನೇಹಿತರೆ, ನೀವು ನಿಮ್ಮ ಮನೆ ಟೆರಸ್, ನಮ್ಮ ವೇಣುಧ್ವನಿಯಲ್ಲಿಯೇ ವಿನಾಯಕ್ ಡೌಲಿ ಅವರಿದ್ದಾರೆ, ಅವ್ರ ಹತ್ರ ನನಗೆ ಅವರು ಫೋಟೋನ ಕಳಿಸಿದ್ರು. ಆ ವ್ಯಕ್ತಿ ಏನು ಮಾಡ್ತಾರೆ ಹೇಳಿ, ಮಳೆ ಬಂದರೆ ಟೆರೆಸ್ ಮೇಲೆ 4-5 ಬಕೆಟ್ ಇಟ್ಟು ಬಿಟ್ಟುತ್ತಾರೆ ರೀ, ಆ ನೀರನ್ನು ಸಂಗ್ರಹಿಸಿ ಆರಾಮ್ ಕೈಕಾಲು ತಕ್ಕೊಳಕ್ಕೆ ಹೋಗ್ತದೆ, ಬಾಂಡಿ ತಿಕ್ಕಾಕೆ ಹೋಗ್ತದೆ, ಆರಾಮ ಆಗ್ತದಲ್ರಿ. ಏನಿಲ್ಲ, ತೆಗೆದ ಮೇಲೆ ಹೋಗಿ ಬಕೆಟ್ ಇಟ್ಟರೆ ಅದನ್ನು ಫೋಟೋ ಮಾಡಿ ಕಳಿಸಿದ್ರು ಅವ್ರ ಆತ್ಮೀಯ ಸ್ನೇಹಿತರೆ. ತಾವು ಮಾಡಬಹುದು, ನೀವು ನಿಮ್ಮ ಖಾಲಿ ಕೊಡಗಳನ್ನು ಟೆರಸ್ ಮೇಲಿಟ್ಟರೆ ಜೋರು ಮಳೆ ಬಂದ್ರೆ ತಾನಾಗಿ ತುಂಬುತ್ತೆ, ಅದು ಎಲ್ಲಿಯಾದರೂ 100% ಯು ಕ್ಯಾನ್ ಯೂಸ್ ಇಟ್. ಆತ್ಮೀಯ ಸ್ನೇಹಿತರೆ, ಹಿಂಗೆ ಸ್ಟಾರ್ಟ್ ಮಾಡಿ. ಈಗ ನೀವು ಆ ನೀರನ್ನು ಭೂಮಿನಲ್ಲಿ ಹಾಕೋದು ಅದು ಆಗಲಿಲ್ಲ ಅಂದರೆ ನಿಮ್ಮ ಖಾಲಿ ಭಾಂಡಿಗಳು ಹೋಗಿ ಮ್ಯಾಲೆ ಇಟ್ಟುಬಿಡ್ರಿ, ಕೆಲಸ ಅದೆಲ್ಲ ಅದು ಕೂಡಲೇ ಬಂದು ಅದು ಉತ್ತಮವಾಗಿ ನೀವು ಉಪಯೋಗ ಮಾಡ್ಬೋದಲ್ಲ. ನಾನು ವೈಯಕ್ತಿಕವಾಗಿ ಅದನ್ನು ಹೆಂಗೆ ಮಾಡ್ದನ್ ಹೇಳಿ, ಈ ಟೆರಸ್ ನೀರು ಪೈಪ್ದಿಂದ ಬರ್ತಿರ್ತ ನೋಡ್ರಿ, ಆ ಪೈಪ್ ಕೆಳಗಡೆ ಬಕೆಟ್ ಇಟ್ಬಿಟ್ಟಿರ್ತೇನೆ, ಮೇಲೂ ಒಂದು 2-3 ಬಕೆಟ್ ಇಟ್ಟಿರ್ತೇನೆ, ಎಲ್ಲ ಪ್ರಾಣಿಗಳಂತ ಏನು ಇಟ್ಟಿನಿ ನೋಡ್ರಿ, ಅದಕ್ಕೂ ಬಕೆಟ್ನಾಗ ನೀರು ಇಟ್ಟು ಅದು ಬಕೆಟ್ ನೀರು ತುಂಬಿರುತ್ತೆ ಗಾಡಿ ತೊಳ್ಕೊಳಕ್ಕೆ, ನಾವು ಬಾಡಿ ತಿಕ್ಕಾಕ ಯೂಸ್ ಮಾಡ್ಬೋದು. ಆತ್ಮೀಯ ಸ್ನೇಹಿತರೆ, ಯು ಕ್ಯಾನ್ ಯೂಸ್ ಯುವರ್ ಬ್ರೈನ್ ಲೈಕ್ ದಿಸ್. ಹಿಂಗೆ ತಲೆ ಯೂಸ್ ಮಾಡಿರಿ, ಆರಾಮಾಗಿರಿ. ಯಾಟ ಶಾನೆ ಅದನ್ನು ನೋಡಪ್ಪ ಹುಡುಗಿವ, ಚಲೋ ಆಯ್ತು ತಗೋ ಮಂಜುನಾಥ. ಎಲ್ಲರಿಗೂ ಒಂದ ರಿಕ್ವೆಸ್ಟ, ಈಗ ನೀರು ಬರಾಕತ್ತದಂತ ವೇಸ್ಟ್ ಮಾಡಕ್ಕೆ ಹೋಗ್ಬೇಡ ಅಂತ ಮಂಜು ಹೇಳಿದಲ್ರಿ, ಸ್ವಲ್ಪ ಗಮನ ಕೊಡ್ರಿ ಅವ್ವ. ಅದು ನೀರು ವೇಸ್ಟ್ ಮಾಡೋದು ನೋಡ್ರಿ, ನನಗೂ ಬೇಜಾರಾಗ್ಸೋ ಮಂಜು ಏನೋ ಹೇಳುತ್ತದ. ಇಟ್ಟಿಟ್ಟು ಹುಡುಗರ ಅವ್ರು ನೀರು ಕಷ್ಟನ ನೋಡಿ ಲೋಪ. ನಾವೆಲ್ಲ ಮಂಜು ಒಂದು ನಳ, ನೀ ಹೇಳಿದ 30 ಮನೆ, ನಾವಂತರೂ ನಳ ನೋಡಿಲೋ ಮಂಜು, ಆ ಕೈಲೇ ಹೊಡೆಯೋ ಬೋರ. ಅದ್ರಾಗ 50 ಮನೆ ಅಂದ್ರೆ ವಿಚಾರ ಮಾಡ, ಲೈನ್ ಹಚ್ಚಿ ನಿಂತಿರ್ತೇವ ನಾವ.
2: ಸೊ ಸ್ನೇಹಿತರೆ, ನೀರು ವೇಸ್ಟ್ ಮಾಡಬೇಡ್ರಿ. ಒಳ್ಳೆ ಗೀತೆಗಳ ಲೈನ್ ಅಪ್ ಇದೆ, ಕೇಳಿ ಮಜಾ ಮಾಡಿ. ದಸ್ ಇಸ್ ನಿಮ್ಮೊಂದಿಗೆ ನಾವು ಶುಭ ಬುಧವಾರ ಸ್ಪೆಷಲ್ ಕಾರ್ಯಕ್ರಮ.

0: KLE ಫಾರ್ಮಸಿ ಕಾಲೇಜು ಬೆಳಗಾವಿ 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು ಬಿಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು PhD ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು: 100+ ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000+ ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು, NAC A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 08312471399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.kleefarm.edu.
1: ದಿಸ್ ಇಸ್ ನಿಮ್ಮೊಂದಿಗೆ ನಾವು ಶುಭ ಶುಭ ಬುಧವಾರ ಸ್ಪೆಷಲ್ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಹೇಳಿದೆ ನಿಮಗೆ ಈ ಒಂದು ಮಳೆಯಲ್ಲಿ ಒಳ್ಳೆ ಹಾಡು ಕೇಳಿ ಕುಣಿಯೋ ಅಂತ ಹಾಡು ರಿಕ್ವೆಸ್ಟ್ ಮಾಡಿ ಅಂತ ಹೇಳಿದೆ. ನಮ್ಮ ವಿಜಯಲಕ್ಷ್ಮಿ ಅವರು ಆಕಸ್ಮಿಕ ಚಿತ್ರದ ಗೀತೆಯೊಂದಿಗೆ ಭಾಗವಹಿಸಿದ್ದಾರೆ. ಇದಾದ ತಕ್ಷಣ ಮುತ್ತು ಮುತ್ತು ನೀರಹನಿಯ, ಎಸ್, ಈ ಒಂದು ಸುಮಧುರವಾದ ಗೀತೆಯೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಯಾರು ಕಾರ್ಯಕ್ರಮದಲ್ಲಿ ಈ ಒಂದು ಗೀತೆ ಮುತ್ತು ಮುತ್ತು ನೀರ ಹನಿಯ ಯಾರು ರಿಕ್ವೆಸ್ಟ್ ಮಾಡಿದ್ರಲ್ಲ ವಾಟ್ಸಪ್ ಮೆಸೇಜ್ ಎಲ್ಲೋ ಗಾಯಬತ್ತು ನೋಡ್ರಿ. ಸೊ ಸ್ನೇಹಿತರೆ, ಮುತ್ತು ಮುತ್ತು ನೀರ ಹನಿಯ ಗೀತೆಯನ್ನು ಯಾರು ರಿಕ್ವೆಸ್ಟ್ ಮಾಡಿದ್ರು ಮಿಸ್ ಆತ್ ನೋಡ್ರಪ್ಪ, ಇಲ್ಲೇ ವಾಟ್ಸಪ್ ಮೆಸೇಜ್ ಇತ್ತು. ಸೊ ಸ್ನೇಹಿತರೆ, ಮುತ್ತು ಮುತ್ತು ನೀರ ಹನಿಯ ನಮ್ಮ ಸವಿತಾ ಅವರು, ಎಸ್, ಈ ಗೀತೆ ಅವ್ರದ್ದಾಗಿದೆ. ಹಾಡನ್ನು ಕೇಳಿ ಮಜಾ ಮಾಡಿ.

0: ನೀವು ಕೇಳ್ತಾ ಇದ್ರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಭಾಯ್.
1: ಏ ನನ್ನ ಹೆಸರು ಹೇಳು ಮಾರಯ್ಯ.
2: ಹಾ, ಇವರು ಯಾರೋ ಇದಾರೆ ನೋಡ್ರಿ.
1: ಏ ಯಾಕೆ ನಾ ಸ್ನೇಹಿತರೆ, ಎಲ್ಲರಿಗೂ ಗೊತ್ತಿರ್ಬೋದಲ್ಲ ಆರಾಮ್ ರಾಜು, ಇವತ್ತಿನ ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ ಬಂದಿ. ಹಂಗೆ ನೀರು ಉಳಿಸ್ತಿರಪ್ಪ, ವೇಸ್ಟ್ ಮಾಡಕ್ ಹೋಗ್ಬೇಡ್ರಿ. ಇಟ್ಟಿಟ್ಟ ಹುಡುಗರಿಗೆ ಎಲ್ಲರಿಗೂ ಹೇಳ್ರಿ, ಕೈ ಕಾಲು ತಳ್ಕೊಳಕ ಇಡೀ ಒಂದು ಬಕೆಟ್ ನೀರು ಖರ್ಚು ಮಾಡಿಬಿಡ್ತಾರ ಮಂಚು.
2: ಅದು ಐತ್ರಿ. ಸೊ ಮುತ್ತು ಮುತ್ತು ನೀರ ಹನಿಯ ಈ ಗೀತೆ ಸವಿತಾ ಅವ್ರದ್ದು ಆಗಿದೆ. ಈ ಗೀತೆ ಆದ ತಕ್ಷಣ ಶೋಭಾ ಅವರೇ, ನಿಮ್ಮ ಹಾಡು ರೆಡಿ ಆಗಿದೆ. ಅದಾದ ತಕ್ಷಣ ಪೂರಿ ಟಪೂರಿ ಸುನೀಲ್ ಆಕಾಶ್ ದೀಪ್ ಅವರ ಹಾಡು ರೆಡಿ ಆಗಿದೆ. ಹಾಡನ್ನು ಕೇಳಿ ಮಜಾ ಮಾಡಿ.

0: ಇದು ಶೋಭಾರವಳಿ ಅವರ ಗೀತೆ ರಿಕ್ವೆಸ್ಟ್ ಮಾಡಿದರೆ ಒಂದು ಡೈಲಾಗು, ಆ ಡೈಲಾಗಿಗೆ ಒಂದು ಸ್ವಲ್ಪ, ಏಕೆಂದರೆ ಹಾಡುಗಳು ಲೋಡ್ ಇದೆ. ಶೋಭಾ ಅವರೇ 100% ನಿಮ್ಮ ಹಾಡು ಪ್ರಸಾರ ಮಾಡ್ತಾ ಇದ್ದಾನೆ. ಕೊನೆಯಲ್ಲಿ ಏನಾದರೂ ಡೈಲಾಗ್ ಸಿಕ್ಕಿದ್ರೆ, ಅಂದರೆ ಸಮಯ ಸಿಕ್ಕಿದ್ರೆ ಮುಂಗಾರು ಮಳೆ ಡೈಲಾಗ್ ನಿಮಗೋಸ್ಕರ 100%. ಆಯಿತಾ, ನೀವು ಹಂಗಂತ ಬೇಜಾರು ಮಾಡಿಕೊಂಡು ತೆಲಿಯನ್ನು ಬರ ಬರ ಬರ ಅಂತ ಕಿರ್ಕೊಳ್ಳಿಕ್ ಹೋಗ್ಬೇಡಿ. ಒಳ್ಳೆ ಗೀತೆ ಕೇಳಿ. ಏ ದೇವದಾಸ್ ಯಾಕೆ ನಗ್ತಾ ಇದೆ?
1: ಏ ನಾನು ಎಲ್ಲಿ ದೇವದಾಸ, ನನಗೆ ಮೋದಿ ಮಾಡಿಬಿಟ್ಟಾರ ಮಂಚು ಇವ. ಏನು ಶೋಭಾ ಅವರೇ, ಲಾಸ್ಟ್ನಾಗ ನಂದ ಡೈಲಾಗ್ ಬರ್ತದೆ ತಗೋರಿ.
0: ಗೋಲ್ಡನ್ ಸ್ಟಾರ್ ಗಣೇಶನ್ ಬೇಕಾ ನಿಮ್ದು?
1: ಏ ನಾನು ಸ್ಟಾರ್ ಅಲ್ಲ ಮಂಚು.
0: ಆಯ್ತು ರೀ, ಹಾಡನ್ನ ಕೇಳಿ ಮಜಾ ಮಾಡಿ. ಮಳೆ ಬಂದಾಗ ಈ ಗೀತೆ ಕೇಳೋ ಮಜಾನೇ ಬೇರೆ, ಹೌದಲ್ಲ? ಹಾಡನ್ನ ಕೇಳಿ ಮಜಾ ಮಾಡಿ.

ಜ್ಯೋತಿ ಬಡಗಾವಿ ಅವರೇ, ನಿಮ್ಮ ಗೀತೆ ರೆಡಿ ಆಗಿದೆ. ಫ್ರಮ್ ದ ಮೂವಿ ಅಮೃತ ವರ್ಷಿಣಿ, ಕೆ ಎಸ್ ಚಿತ್ರಾವರ ಧ್ವನಿಯಲ್ಲಿ ತುಂತುರು ಅಲ್ಲಿ ನೀರ ಹಾಡು ಕೇಳಿ ಮಜಾ ಮಾಡಿ.

0: ಯಪ್ಪಾ ಮಂಚೂರಿ ನುಕ್ಕ ಕಾಮ್ ಕರ್ದಲ್ಲ ಇದು ಹಾಡ.
1: ಏ ರತನ್ ಅವ್ರದ್ರಿ.
0: ಆ ಏ ಸಾರಿ ಸಾರಿ ರತನ್ ಅವ್ರೆ, ನಿಮ್ ಹಾಡ್ ಆಯ್ತು ನೋಡ್ರಿಪ್ಪ. ಎಲ್ಲ ಏನ್ ಪಿಕ್ಚರ್ ಹೆಸರು ನೋಡಪ್ಪ, ನಾವ್ ಅದ ಬಹಳ ದಿನದ ನಂತರ ಕೇಳಿದ್ವಿ. ಸುಖ ಸಂಸಾರಕ್ಕೆ 11-12 ಸೂತ್ರಗಳು.
1: ನೀವ್ಯಾಕ್ರಿ ಒಂದ್ ಮಿಸ್ ಮಾಡಾಕತ್ತೀರಿ?
0: ಏ ಇಲ್ಲ, ಅದ 12 ಅಲ್ಲ.
1: ಕಾರ್ಯಕ್ರಮದಲ್ಲಿ ಮುಂದೆ ಹೋಗೋಣ. ಮುಂಗಾರು ಮಳೆಯೇ ರೇಣುಕಾ ಕಾಮ್ಕರವರ ಗೀತೆ.

0: ಯಾರ್ದ ಇವ್ರ ಗಜಾನನ ಕಾಮಕರವ್ರ ನೋಡಪ್ಪ, ಎಷ್ಟು ನೀನ ಹೇಳ್ತಿಲ್ಲ, ಮೂರು ಕರ್ಗಳು ಎಲ್ಲ ಕೂಡಿ ವಿಶ್ ಮಾಡಾಕತ್ತಾರ ಅಂತ ಪಾಪ ಹೇಳವ್ರು ಖುಷಿ ಹಾಕದ್ ನಿನ್ನೇ ಸ್ನೇಹಿತರೆ ಇವ್ರ ಯಾರ ಶೂನ್ಯ ಅವ್ರದ ಮದುವೆ ವಾರ್ಷಿಕೋತ್ಸವ ಐತಿ ಇವತ್ತು ನೋಡ್ರಿ, ಜನ್ಮದಿನ ಆಯ್ತಂದ ಗಜು ಕಾಮಕರ್ ಅವ್ರ ತಂದೆ ಎಷ್ಟು ಪ್ರೀತಿಯಿಂದ ಕರೆ ಮಾಡ್ಯಾರ.
1: ಕಾರ್ಯಕ್ರಮದಲ್ಲಿ ಗಜಾನನ್ ಕಾಮಕರ್ ಅವರ ಮಗಳು ಅಶ್ವಿನಿ ಅವರ ಜನ್ಮದಿನ ಇದೆ ಅಂತ ಕಾಮಕರ್ ಕುಟುಂಬ, ಶಿರೋಳ್ಕರ್ ಕುಟುಂಬ, ತಾಲೂಕರ ಕುಟುಂಬ
0: ಎಲ್ಲ ಮೂರು ಕಾರ್ಗಳು ತುಂಬಿದ ನೋಡಪ್ಪ ಮಂಚು.
1: ಕರೆಕ್ಟ್, ಮೂರು ಕರ್ ಅಂದ್ರೆ ತಾಲೂಕರ್, ಶಿರೋಳ್ಕರ್, ತಾಲೂಕ್ ಮತ್ತೆ ಕಾಮಕರ್ ಎಲ್ಲರೂ ಕೂಡಿ ವಿಶ್ ಮಾಡ್ತಾ ಇದ್ದಾರೆ ಅಶ್ವಿನಿಗೆ ನೂರಾರು ಕಾಲ ಸುಖವಾಗಿ ಬಾಳು. ಹ್ಯಾಪಿ ಹ್ಯಾಪಿ ಬರ್ತ್ಡೇ. ರಾಜೇಶ್ ಕೃಷ್ಣನ್ ಅವರ ಧ್ವನಿಯಲ್ಲಿ ಕಾಶಿ ಚಿತ್ರದ ಗೀತೆ ರೆಡಿಯಾಗಿದೆ, ಅವ್ರಿಗೋಸ್ಕರ ಕೇಳಿ ಮಜಾ ಮಾಡಿ.

ಅಪ್ಪು ಸರ್ ಅಭಿನಯಿಸಿರುವ ಬಿಂದಾ ಚಿತ್ರದ ಗೀತೆಯೊಂದಿಗೆ ಕಾರ್ಯಕ್ರಮ ಮುಗಿಸ್ತಾ ಇದ್ದಾನೆ. ಈ ಗೀತೆಯನ್ನ ಪೂಜಾ ಅವರು ರಿಕ್ವೆಸ್ಟ್ ಮಾಡಿದ್ರು, ಹೇಳಿದ್ರು ಮಂಜುನಾಥನ ಹೊರಗಡೆ ಮಳೆ ಬಂದಾಗ ನಮ್ಗೆ ಈ ಗೀತೆ ಕೇಳ್ಕೊಂಡು ಡಾನ್ಸ್ ಮಾಡೋ ಆಸೆ ಇದೆ, ಆದ್ರೆ ಮಾಡಕ್ ಕೊಡಂಗಿಲ್ಲ ನಮ್ಮವ್ವ, ಆದ್ರೆ ನೀವು ಹೇಳಿದ್ರೆ ಅಂತ ಈ ಗೀತೆಯೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ ಅಂತ ಹೇಳಿದ್ರು. ಮುಗಿಸ್ತಾ ಇದ್ದೀನಿ ಇವತ್ತಿನ ದಿನದ ಕಾರ್ಯಕ್ರಮ. ಆತ್ಮೀಯ ಸ್ನೇಹಿತರೆ, ತಮ್ಮ ಬಹುಮೂಲ್ಯ ಸಮಯ ಇಲ್ಲಿವರೆಗೂ ಕೊಟ್ಟು ಪ್ರೀತಿಯಿಂದ ವೇಣು ಧ್ವನಿಯನ್ನ ಕೇಳಿದಕ್ಕೆ ಮತ್ತೊಮ್ಮೆ ಮತ್ತೊಮ್ಮೆ ಮತ್ತೊಮ್ಮೆ ಧನ್ಯವಾದ. ನಾನ್ ಯಾರಂತ ಗೊತ್ತಲ್ಲ, ನಿಮ್ಮ ಮನೆ ಪಕ್ಕದಲ್ಲಿ ಪಕ್ಕ ಪ್ರೀತಿಯ ಹುಡುಗ ನಾನು ಮಂಜುನಾಥ್ ಪೈ. ಹೋಗ್ತಾ ಹೋಗ್ತಾ ಹೇಳುವುದು ಇಷ್ಟೇ, ಅಪ್ಪ ಅಮ್ಮ ಕುಡಿ ಮರ್ಯಾದೆ ಇಲ್ಲದಿದ್ರೆ ಜೀವನದಲ್ಲಿ ಲಬು ಲಬು ಒದೆ ಪೈಲ ಏನಾರ ಆಯಿ ಬಾಬಾ, ನಂತರ ಗಾಯ ಪಾಯ ದಿನ ಕೀ ಗಾವ್ತೇರೆ ಬಾಬಾ, ಜೋ ಬಿ ದೇಗಾ ಮಾ ಬಾಪ್ ಕೋತ್ರಾ ಜಿಂದಗಿ ಮೇ ವೋ ಖಲ್ಲಾಸ್. ಗುರು ಹಿರಿಯರು ಹೇಳಿರುವ ಮಾತು ಇದು, ನಾಲ್ಕೇ ದಿನದ ಜೀವನ. ಮಂಜುನಾಥ್ ಪೈ ಏನು ಹೇಳ್ತಾನಪ್ಪ, ಈ ನಾಲ್ಕು ದಿನದ ಜೀವನದಲ್ಲಿ ನಾಲ್ಕು ಗಾಸು ಸಂಪಾದಿಸಿ, ನಾಲ್ಕು ಜನರನ್ನ ಸಹಾಯ ಮಾಡಿ, ನಾಲ್ಕು ಜನರನ್ನ ಪ್ರೀತಿಸಿ ನಗಿಸಿ ಮನರಂಜಿಸಿ, ಕೊನೆಯಲ್ಲಿ ನಾಲ್ಕು ಜನ ಮೇಲೆ ಮಕ್ಕೊಂಡು ಈ ದುನಿಯಾ ಬಿಟ್ಟು ಹೋಯ್ತಾ ಇರುವುದೆ ಇಷ್ಟ ಇರುವುದು ಜೀವನ. ಮತ್ತಿನ್ಯಾಕೆ ಮಾಡ್ತೀರಾ ಕೋಪ ತಾಪ ದ್ವೇಷ, ಖುಷಿಯಿಂದ ಇರ್ರಿ. ಖುಷಿಯಿಂದ ಇರಲಿಕ್ಕೆ ಬೇನು ಧ್ವನಿಯನ್ನ ಸದಾ ಕೇಳಿ. ಸ್ನೇಹಿತರೆ, ಈ ಜೀವನದಲ್ಲಿ ಸಿಗೋ ಎರಡು ಅದ್ಭುತ ಬಹುಮಾನ, ಮೊದಲನೇ ಬಹುಮಾನ ಅರ್ಥ ಮಾಡಿಕೊಳ್ಳೋ ಜನ, ಕೊನೆಯಲ್ಲಿ ಸಿಗೋ ಒಳ್ಳೆ ಮರಣ, ಇದು ಬರೀ ಅದೃಷ್ಟವೊಂದರಿಗೆ ಮಾತ್ರ ಸಿಗೋ ಬಹುಮಾನ. ನೆನಪಿರಲಿ, ಈಗಿನ ಕ್ಷಣ ತಮ್ಮ ಕಡೆ ಏನೇನಿದೆ, ತುತ್ತು ಅನ್ನ ತಿನ್ನೋಕೆ, ಬೊಗಸು ನೀರು ಕುಡಿಯೋಕೆ, ತುಂಡು ಬಟ್ಟೆ ಸಾಕು ಮನ ಮುಚ್ಚೋಕೆ, ಅಂಗೈಯಗಲ ಜಾಗ ಸಾಕು ಆಯಾಗಿರೋಕೆ, ಇವೆಲ್ಲ ಇದಾವಲ್ರಿ ಈಗಿನ ಕ್ಷಣ ನಿಮ್ಮ ಕಡೆ. ಇವು ಕೆಲವರಿಗೆ ಕನಸು, ಅದಕ್ಕೆ ಹೇಳುದು ಈಗಿನ ಕ್ಷಣ ನಿಮ್ಮ ಕಡೆ ಏನೇನಿದೆ ಅದಕ್ಕೆ ಪರಮಾತ್ಮನಿಗೆ ಧನ್ಯವಾದ. ತಿಳಿಸಿ ಮಾಡ್ರಿ ಮಾಡ್ರಿ ಮಾಡ್ರಿ ಕೆಲಸ, ಮಾಡಿರೋ ಕೆಲಸ ಹೆಸರು ಮಾಡಬೇಕು, ಅಥವಾ ನಿಮ್ಮ ಹೆಸರು ತಗೊಂಡ್ರೆ ಕೆಲಸ ಆಗಬೇಕು ಅಂತ ಕೆಲಸ ಮಾಡಿ. ಒಳ್ಳೆ ಕೆಲಸ ಇವತ್ತ ಈಗ ಸಂದೇಹಕ್ಕೆ ಮಾಡ್ರಿ, ಕೆಟ್ಟ ಕೆಲಸ ಮಾತ್ರ ನಾಳೆ ನಾಳೆ ನಾಳೆ ಅಂತ ತಳ್ತಾ ಇರಿ. ಒಳ್ಳೆ ವ್ಯಕ್ತಿಗಳಾಗಿ ಆತ್ಮೀಯ ಸ್ನೇಹಿತರೆ, ಆದ್ರೆ ಎಲ್ಲರ ಕಡೆ ಹೋಗಿ ಪ್ರೀತಿಯಿಂದ ಮಾತಾಡವ, ಮನೆಗೆ ಬಂದ್ಮೇಲೆ ಸ್ವಂತ ತಂದೆ ತಾಯಿ ಮೇಲೆ ಬದರಾಡವ, ಅಂತ ವ್ಯಕ್ತಿ ಮಾತ್ರ ಆಗ್ಲಿಕ್ಕೆ ಹೋಗ್ಬೇಡಿ. ನೆನಪಿರಲಿ, ಮಾತಾಡೋರು ಮಾತಾಡಿ ಮರ್ತಿರ್ತಾರ್ರಿ, ಕೇಳೋರು ನೆನಪಿಟ್ಕೊಂಡು ಕೊರಗ್ತಿರ್ತಾರು. ನಾನು ಮಂಜುನಾಥ್ ಪೈ, ನಮಸ್ಕಾರ ನಮಸ್ಕಾರ ನಮಸ್ಕಾರ.

ನಮಸ್ಕಾರ, ಇದು ವೇಣುಧ್ವನಿ 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಇದು ಜನಪದ ಗೀತೆಗಳ ಕಾರ್ಯಕ್ರಮ ಜನಪದ ಸಿರಿ. ಕಾರ್ಯಕ್ರಮದ

ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ. ಇದು 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಇದು ಜನಪದ ಗೀತೆಗಳ ಕಾರ್ಯಕ್ರಮ ಜನಪದ ಸಿರಿ. ಕಾರ್ಯಕ್ರಮದ ಮುಂದಿನ

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

ನಮಸ್ಕಾರ, ಇದು ವೇಣುಧ್ವನಿ 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದೀಗ ಪ್ರಸಾರವಾಗಲಿದೆ ಗೀತ ಸಂಗಮ ಕಾರ್ಯಕ್ರಮ. ಪ್ರಸ್ತುತಪಡಿಸಲಿದ್ದಾರೆ ನಿವೃತ್ತ ಪೊಲೀಸ್ ಅಧಿಕಾರಿ ಗಿರೀಶ್ ಕಾಂಬ್ಳೆ ಅವರು.

0: ನೀನು, ಹಣೆಯ ಸಿಂಗಾರ ನೀನು, ನಿನ್ನ ಕೈಲಾಡೋ ಬೊಂಬೆ ನಾನಯ್ಯ, ನಾನಯ್ಯ ಬೊಂಬೆ ನಾನಯ್ಯ.
1: ನಾನು ಭಾರತಿ ವಿಷ್ಣುವರ್ಧನ್, ಸಮುದಾಯದ ಅಭಿವೃದ್ಧಿಗಾಗಿ ಕೆಲಸ ಮಾಡುತ್ತಿರುವ ವೇಣುಧ್ವನಿ 90.4 FM ಕೇಂದ್ರಕ್ಕೆ ಶುಭಾಶಯಗಳು. ಯಾವುದೇ ರೀತಿಯ ಅಪಸ್ವರಗಳಿಗೆ ಎಡೆಮಾಡಿಕೊಡದೆ ಕೇವಲ ಧನಾತ್ಮಕ ಅಂಶಗಳನ್ನು ಬಿಂಬಿಸುತ್ತಾ ಸಮಾಜದ ಪ್ರತಿಯೊಂದು ವರ್ಗದ ಜನರ ಧ್ವನಿ ಇದು ವೇಣುಧ್ವನಿ. ನೊಂದವರ ಶೋಷಿತರ ಧ್ವನಿಯಾಗಿ, ಸಮುದಾಯದ ಬೆಳಕಾಗಿ ಬೆಳಗಾವಿಯ ರೇಡಿಯೋ ಕೆಲಸ ಮಾಡಲಿ ಎಂದು ಶುಭ ಹಾರೈಸುತ್ತೇನೆ.

ಬೆಳಗಾವಿನ ಫಸ್ಟ್ ಕಮ್ಯುನಿಟಿ ಸ್ಟೇಷನ್ ಆದ ವೇಣುಧ್ವನಿ 90.4 FM ಗೆ ಶುಭವಾಗ್ಲಿ. ನಾನು ರಮೇಶ್ ಅರವಿಂದ್ ಮಾತಾಡ್ತಾ ಇದ್ದೀನಿ. ಪ್ರತಿಯೊಬ್ಬ ಕೇಳುಗರಿಗೂ ನನ್ನ ನಮಸ್ಕಾರಗಳು.

ಇದುವರೆಗೂ ಪ್ರಸಾರವಾಯಿತು ಗೀತ ಸಂಗಮ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದವರು ನಿವೃತ್ತ ಪೊಲೀಸ್ ಅಧಿಕಾರಿ ಗಿರೀಶ್ ಕಾಂಬ್ಳೆಯವರು. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ, ಇದು 90.4 FM KLE ಕನಸು. ನಮಸ್ಕಾರ.

0: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: KLE ಕ್ಯಾನ್ಸರ್ ಹಾಸ್ಪಿಟಲ್ ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ ಆರೋಗ್ಯಕ್ಕೆ ಹೊಸ ಜೀವ ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ ಮೂಲ ಸೌಲಭ್ಯಗಳು
1: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್ ರಕ್ತ ಕ್ಯಾನ್ಸರ್ ಅನ್ನನಾಳ ಕ್ಯಾನ್ಸರ್ ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ
1: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್ KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0832552500 ಮತ್ತು 2473777 ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099
1: ಹಿಂದೆ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ

ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣುಧ್ವನಿ. ಇದು 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಕನ್ನಡ ಚಿತ್ರರಂಗದ ಮಧುರವಾದ ಗೀತೆಗಳ ಕಾರ್ಯಕ್ರಮ KLE ಚಿತ್ರಮಾಲಾ ಕಾರ್ಯಕ್ರಮದ ಮೊದಲನೇ ಗೀತೆ.

ನೀವು ಕೇಳ್ತಾ ಇದೀರಾ ಬೆಳಗಾವಿಯ ಮೊಟ್ಟಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ. ಇದು 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. KLE ಚಿತ್ರಮಾಲಾ ಕಾರ್ಯಕ್ರಮದ ಮುಂದಿನ ಗೀತೆ.

ನೀವು ಕೇಳ್ತಾ ಇದ್ದೀರಾ ಕನ್ನಡ ಚಿತ್ರರಂಗದ ಮಧುರವಾದ ಗೀತೆಗಳ ಕಾರ್ಯಕ್ರಮ KLE ಚಿತ್ರಮಾಲಾ ಕಾರ್ಯಕ್ರಮದ ಮುಂದಿನ ಗೀತೆ.

ಇದುವರೆಗೂ ಕೇಳಿದ್ರಿ ಕನ್ನಡ ಚಿತ್ರರಂಗದ ಮಧುರವಾದ ಗೀತೆಗಳ ಕಾರ್ಯಕ್ರಮ ಕೆ ಎಲ್ ಇ ಚಿತ್ರಮಾಲಾ ಕಾರ್ಯಕ್ರಮ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಹೀಗೆ ಕೇಳ್ತಾ ಇರಿ ವೇಣು ಧ್ವನಿ, ಇದು 90.4 FM ಕೆ ಎಲ್ ಇ ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಮಸ್ಕಾರ.

पवन चंद्र है हाथी से काकर।

0: ಕೆ ಎಲ್ ಇ ಫಾರ್ಮಸಿ ಕಾಲೇಜು ಬೆಳಗಾವಿ 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು ಬಿ ಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು PhD ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು: 100+ ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000+ ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ಡ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು, NAC A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 08-31-24-71-399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.kleefarm.edu.
1: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
2: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
1: KLE ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು:
2: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
1: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
2: ವಿಳಾಸ: KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08-31-25-25-00 ಮತ್ತು 2473-777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
2: ಹಿಂದೆ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
0: ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನ್ ಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ OPD ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ

0: Daily Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312-473777.
1: ಮಹೇಶ್ವರಿ ಅಂಧ ಮಕ್ಕಳ ಶಾಲೆ ಪ್ರವೇಶ ಪ್ರಾರಂಭ. ಬೆಳಗಾವಿ ಜಿಲ್ಲಾ ಅಂಧ ಸೇವಾ ಸಂಸ್ಥೆಯ ವತಿಯಿಂದ ನಡೆಯುತ್ತಿರುವ ಮಹೇಶ್ವರಿ ಅಂಧ ಮಕ್ಕಳ ಶಾಲೆಯು ದಿನಾಂಕ 29 ಮೇ 2026 ಪ್ರಾರಂಭವಾಗಲಿದೆ. ಅಂಧರಿಗಾಗಿ ಇಲ್ಲಿರುವ ಅತ್ಯುತ್ತಮ ವಸತಿಯುಕ್ತ ಶಾಲೆಯು 1 ರಿಂದ 10 ತರಗತಿಯವರೆಗಿನ ಅಂಧ ವಿದ್ಯಾರ್ಥಿನಿಯರಿಗೆ ವ್ಯಾಸಂಗ ಮಾಡಲು ಅವಕಾಶ. ಬಡ ಹಾಗೂ ಗ್ರಾಮೀಣ ಭಾಗಗಳಿಂದ ಬಂದ 117 ಅಂಧ ಮಕ್ಕಳು ಇದರ ಪ್ರಯೋಜನ ಪಡೆಯುತ್ತಿದ್ದಾರೆ. ಮಕ್ಕಳಿಗೆ ಉಚಿತ ಊಟ, ಉಪಹಾರ, ಔಷಧ ಉಪಚಾರಗಳನ್ನು ನೀಡಲಾಗುತ್ತಿದೆ. ಬ್ರೈನ್ ಲಿಪಿಯ ಮೂಲಕ ಶಿಕ್ಷಣದ ಜೊತೆಗೆ ವೃತ್ತಿ ತರಬೇತಿ, ಸಂಗೀತ ತರಬೇತಿ ಹಾಗೂ ಕಂಪ್ಯೂಟರ್ ತರಬೇತಿ ನೀಡಲಾಗುವುದು. ಕಳೆದ 38 ವರ್ಷಗಳಿಂದ ನಮ್ಮ ಶಾಲೆ SSLC ಪರೀಕ್ಷೆಯ ಫಲಿತಾಂಶವು 100% ಆಗಿದೆ. ಶಾಲಾ ಪ್ರವೇಶ ಪಡೆಯುವ ವಿದ್ಯಾರ್ಥಿಗಳು ಜನ್ಮ ದಾಖಲಾತಿ ಪ್ರಮಾಣ ಪತ್ರ, 6 ಭಾವಚಿತ್ರಗಳು, ಅಂಧತ್ವದ ಬಗ್ಗೆ ವೈದ್ಯಕೀಯ ಪ್ರಮಾಣ ಪತ್ರ ಹಾಗೂ ಅಂಗವಿಕಲತೆಯ ಗುರುತಿನ ಚೀಟಿ, ವಿದ್ಯಾರ್ಥಿ ಆಧಾರ್ ಕಾರ್ಡ್, ತಂದೆ ತಾಯಿಯ ಆಧಾರ್ ಕಾರ್ಡ್ ಜೆರಾಕ್ಸ್, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್, ಜಾತಿ ಹಾಗೂ ಆದಾಯ ಪ್ರಮಾಣ ಪತ್ರಗಳೊಂದಿಗೆ ಸಂಪರ್ಕಿಸಿ. ಮಹೇಶ್ವರಿ ಅಂಧ ಮಕ್ಕಳ ಶಾಲೆ, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312471482. ಮೊಬೈಲ್ ಸಂಖ್ಯೆ 9448954235.
2: ರೈತ ಬಾಂಧವರ ಗಮನಕ್ಕೆ ಬೀಜೋಪಚಾರದ ಸಲಹೆಗಳು. ಬಿತ್ತನೆ ಸಮಯದಲ್ಲಿ ವಿವಿಧ ಬೆಳೆಗಳಲ್ಲಿ ಬೀಜೋಪಚಾರ ಮಾಡುವುದು ಅತಿ ಅವಶ್ಯಕವಾಗಿದೆ. ಬೀಜೋಪಚಾರದಿಂದ ಸಸಿ ಹಂತದಲ್ಲಿ ಬರುವ ಕೀಟರೋಗಗಳನ್ನು ತಡೆಯಬಹುದು ಹಾಗೂ ಜೈವಿಕ ಗೊಬ್ಬರದ ಬೀಜೋಪಚಾರದಿಂದ ಪೋಷಕಾಂಶಗಳನ್ನು ನೈಸರ್ಗಿಕವಾಗಿ ಒದಗಿಸಬಹುದಾಗಿದೆ. ಇದರಿಂದ ಕಡಿಮೆ ಖರ್ಚಿನಲ್ಲಿ ಉತ್ತಮ ಬೇಸಾಯ ಮಾಡಬಹುದಾಗಿದೆ. ಸೋಯಾ ಅವರೇ, 1 ಎಕರೆಗೆ ಬೇಕಾಗುವ ಬಿತ್ತನೆ ಬೀಜವನ್ನು 100 ಗ್ರಾಂ ಥೈರಾಮ್ 75 WP ಅಥವಾ 60 ಗ್ರಾಂ ಕಾರ್ಬಾಕ್ಸಿನ್ 75 WP ದಿಂದ ಉಪಚರಿಸಿ ನಂತರ 500 ಗ್ರಾಂ ರೈಜೋಬಿಯಂ ಜೀವಾಣುವಿನಿಂದ ಬೀಜೋಪಚಾರ ಮಾಡುವುದು. ಇದಲ್ಲದೆ ನಂತರ 500 ಗ್ರಾಂ ರಂಜಕ ಕರಗಿಸುವ ಜೈವಿಕ ಗೊಬ್ಬರವನ್ನು ಬೀಜೋಪಚಾರ ಮಾಡಬೇಕು. ಉದ್ದು 1 ಎಕರೆಗೆ ಬೇಕಾಗುವ ಬಿತ್ತನೆ ಬೀಜವನ್ನು 200 ಗ್ರಾಂ ರೈಜೋಬಿಯಂ ಜೈವಿಕ ಗೊಬ್ಬರದಿಂದ ಬೀಜೋಪಚಾರ ಮಾಡಬೇಕು. ಹೆಸರು, 1 ಎಕರೆಗೆ ಬೇಕಾಗುವ ಬಿತ್ತನೆ ಬೀಜವನ್ನು 200 ಗ್ರಾಂ ರೈಜೋಬಿಯಂ ಜೈವಿಕ ಗೊಬ್ಬರದಿಂದ ಬೀಜೋಪಚಾರ ಮಾಡಬೇಕು. ಜೋಳ ಬಿತ್ತನೆ ಪೂರ್ವದಲ್ಲಿ ಪ್ರತಿ ಕಿಲೋಗ್ರಾಂ ಬೀಜವನ್ನು 1.5 ಲೀಟರ್ ನೀರಿನಲ್ಲಿ 30 ಗ್ರಾಂ ಕ್ಯಾಲ್ಸಿಯಂ ಕ್ಲೋರೈಡ್ ಅಥವಾ 7.5 ಗ್ರಾಂ ಪೊಟ್ಯಾಸಿಯಂ ನೈಟ್ರೇಟ್ ಅಥವಾ ಗೋಮೂತ್ರ 25% ಬೆರೆಸಿದ ದ್ರಾವಣದಲ್ಲಿ 8 ಗಂಟೆ ನೆನೆಸಿ ನೆರಳಿನಲ್ಲಿ ಒಣಗಿಸಿದ ಮೇಲೆ ಒಂದರ ನಂತರ ಒಂದರಂತೆ 4 ಗ್ರಾಂ ಟ್ರೆಕೋಡರ್ಮಾ ಮತ್ತು 70 ಗ್ರಾಂ ಅಜೋಸ್ಪಿರಿಲಿಯಂ ಮತ್ತು 70 ಗ್ರಾಂ PSB ದಿಂದ ಬೀಜೋಪಚಾರ ಮಾಡಿ ನೆರಳಿನಲ್ಲಿ ಒಣಗಿಸಿ ಬಿತ್ತಬೇಕು. ಶೇಂಗಾ ಪ್ರತಿ ಕೆಜಿ ಬೀಜಕ್ಕೆ 3 ಗ್ರಾಂ ಕ್ಯಾಪ್ಟನ್ 80 WP ಅಥವಾ ಥೈರಾಮ್ 3 ಗ್ರಾಂ 75 WP ಅಥವಾ ಕಾರ್ಬಾಕ್ಸಿನ್ 2 ಗ್ರಾಂ ಅಥವಾ 4 ಗ್ರಾಂ ಟ್ರೆಕೋಡರ್ಮಾ ಪುಡಿಯಿಂದ ಬೀಜೋಪಚಾರ ಮಾಡಬೇಕು ಹಾಗೂ ರೈಜೋಬಿಯಂ ಜೀವಾಣು 200 ಗ್ರಾಂ ದಿಂದ ಪ್ರತಿ ಎಕರೆ ಬೀಜಕ್ಕೆ ಬೀಜೋಪಚಾರ ಮಾಡಿರಿ. ಈ ರೀತಿ ಕಡ್ಡಾಯವಾಗಿ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಿದರೆ ರೋಗ ಕೀಟ ನಿರ್ವಹಣೆ ಮತ್ತು ಪೋಷಕಾಂಶದ ಲಭ್ಯತೆ ಹೆಚ್ಚಿಸಿ ಉತ್ತಮ ಬೆಳೆ ಪಡೆಯಬಹುದು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಬಹುದು ಎಂದು ಬೆಳಗಾವಿ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀ HD ಕೋಳೇಕರ್ ಅವರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ.

0: ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145030 ಹಾಗೂ 8123871607.
1: आरोग्य हीच खरी संपत्ती. आपल्या आरोग्याची काळजी घेण्यासाठी आता विश्वासाचं नाव केल अकॅडमी ऑफ हायर एज्युकेशन अँड रिसर्च अंतर्गत KLE होमिओपॅथिक मेडिकल कॉलेज अँड हॉस्पिटल, बेळगावी. आमच्याकडे अनुभवी डॉक्टर्सची टीम, सुसज्ज ओपीडी सेवा, आधुनिक निदान सुविधा, औषध वितरण सेवा आणि रुग्ण केंद्रित उपचार उपलब्ध आहेत. अलर्जी, त्वचारोग, सांधेदुखी, मायग्रेन, श्वसनाचे आजार, पोटाचे विकार, महिला व बालरोग, जीवनशैलीशी संबंधित समस्या आणि दीर्घकालीन आजारांवर होमिओपॅथिक उपचार उपलब्ध. अधिक माहितीसाठी संपर्क करा KLE होमिओपॅथिक मेडिकल कॉलेज अँड हॉस्पिटल, एअरपोर्ट रोड, बसवन कुर्ची. फोन नंबर 9448141503 आणि 8123871607. निरोगी आयुष्यासाठी आजच भेट द्या.
2: KLE Technological University, Belagavi. Admissions open for 2026-27. Dr. M.S. Sheshgiri Campus, Belagavi.

0: ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಉಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470362, ಮೊಬೈಲ್ ಸಂಖ್ಯೆ 9448998331.
1: ಸೋಯಾಬೀನ್ ಬೆಳೆಗೆ ಪೀಡೆ ಸಮೀಕ್ಷೆ ತಂಡ ಭೇಟಿ. ಬೆಳಗಾವಿ ಜಿಲ್ಲೆಯ ವಿವಿಧ ತಾಲೂಕಿನ ಕೆಲವು ಗ್ರಾಮಗಳಲ್ಲಿ ಮುಂಗಾರು ಹಂಗಾಮಿಗೆ ಸೋಯಾ ಅವರೇ ಸುಮಾರು 45,000 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಆಗಿದ್ದು, ಈಗಾಗಲೇ ಸುಮಾರು 15-20 ದಿನಗಳ ಬೆಳೆ ಆಗಿದ್ದು, ತಾಲೂಕಿನ ಕೆಲವು ಗ್ರಾಮಗಳಲ್ಲಿ ಜಂಟಿ ಕೃಷಿ ನಿರ್ದೇಶಕರು ಬೆಳಗಾವಿ ಎಚ್ಡಿ ಕೋಳೇಕರ್, ಉಪ ಕೃಷಿ ನಿರ್ದೇಶಕರು ಬೆಳಗಾವಿ ಸಲೀಂ ಸಂಗತ್ರಾಸ್, ಕೃಷಿ ವಿಜ್ಞಾನ ಕೇಂದ್ರ ಮತ್ತಿಕೊಪ್ಪ ವಿಜ್ಞಾನಿ ಎಸ್ಎಸ್ ಹಿರೇಮಠ್, ಸಹಾಯಕ ಕೃಷಿ ನಿರ್ದೇಶಕರು ವಿಷಯ ತಜ್ಞ ಸಿಐ ಹೂಗಾರ್, ಸಹಾಯಕ ಕೃಷಿ ನಿರ್ದೇಶಕರು ಬೆಳಗಾವಿ ಮಂಗಳಾಯಸ್ ಬಿರಾದಾರ್ ಮತ್ತು ಕೃಷಿ ಅಧಿಕಾರಿಗಳನ್ನು ಒಳಗೊಂಡ ಸಮೀಕ್ಷಣಾ ತಂಡವು ಭೇಟಿ ನೀಡಿ ಪೀಡೆ ಸಂರಕ್ಷಣೆ ಕೈಗೊಂಡಿತು. ಸೋಯಾ ಅವರೆಯಲ್ಲಿ ಅಲ್ಲಲ್ಲಿ ಕಾಂಡ ಕೊರಕ ಮತ್ತು ಹಸಿರುಕಾಯಿ ಕೊರಕ, ಹೆಲಿಕೋವರ್ಪ ಕೀಟಬಾಧೆ ಕಂಡುಬಂದಿದ್ದು, ಇದನ್ನು ನಿರ್ವಹಿಸಲು ಮುಂಜಾಗ್ರತಾ ಕ್ರಮವಾಗಿ ರೈತ ಬಾಂಧವರು ಕೂಡಲೇ ಈ ಕೆಳಕಂಡ ಕ್ರಮಗಳನ್ನು ಅನುಸರಿಸಿ ಬೆಳೆ ರಕ್ಷಣೆಗೆ ಮುಂದಾಗುವಂತೆ ಕೋರಿದೆ. ಹಸಿರುಕಾಯಿ ಕೊರಕ, ಹೆಲಿಕೋವರ್ಪ ಕೀಟದ ಹತೋಟಿಗಾಗಿ ಕ್ಲೋರಾಂಟ್ರಿ ನಿಲಿಪ್ರೋಲ್ ಶೇಕಡಾ 18.5, ಎಸ್ಸಿ 0.3 ಮಿಲಿಲೀಟರ್ ಮತ್ತು 13.045 ನೀರಿನಲ್ಲಿ ಕರಗುವ ರಸಗೊಬ್ಬರವನ್ನು 5 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಪ್ರತಿ ಎಕರೆಗೆ 5-8 ಹೆಲಿಲ್ಯೂರ್ ಮೋಹಕ ಬಲೆಗಳನ್ನು ಕೀಟದ ಹತೋಟಿಗೆ ಬಳಸುವುದು. ಕಾಂಡಕೊರಕದ ಹತೋಟಿಗೆ ಥಿಯಾಮೆಥಾಕ್ಸಮ್ ಶೇಕಡಾ 12.6 ಮತ್ತು ಲ್ಯಾಂಡಾ ಸಯೋತ್ರಿನ್ ಶೇಕಡಾ 9.5 ಒಂದು ಮಿಲಿ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡಬೇಕು. ಸ್ಕಿರೋಷಿಯಂ ಕಾಂಡಕೊಳೆ ರೋಗ ಅಲ್ಲಲ್ಲಿ ಕಂಡು ಬಂದದ್ದು. ಕರ್ಬಾಕ್ಸಿನ್ ಶೇಕಡಾ 37.5 ಮತ್ತು ಥೈರಾಮ್ ಶೇಕಡಾ 37.5 ವಿಟಾವ್ಯಾಕ್ಸ್ ಪೌಡರ್ 2 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ರೋಗ ಕಂಡುಬಂದ ಗಿಡದ ಸುತ್ತಲಿನ ನೆಲವನ್ನು ಔಷಧಿಯಿಂದ ಒದ್ದೆ ಮಾಡಬೇಕು. ಸಿಂಪರಣೆ ಮಾಡುವಾಗ ಎಕರೆಗೆ ಕನಿಷ್ಠ 10-12 ಸ್ಪ್ರೇ ಪಂಪ್ ದ್ರಾವಣವನ್ನು ಕಡ್ಡಾಯವಾಗಿ ಉಪಯೋಗಿಸಲು ಸೂಚಿಸಲಾಗಿದೆ. ಹಾಗೂ ಔಷಧಿ ಸಿಂಪಡಣೆ ಮಾಡುವಾಗ ರೈತರು ದಯವಿಟ್ಟು ಸೂಕ್ತ ಸುರಕ್ಷಾ ಕ್ರಮಗಳನ್ನು ಅನುಸರಿಸುವುದು ಹಾಗೂ ಗಾಳಿಯ ವಿರುದ್ಧ ದಿಕ್ಕಿನಲ್ಲಿ ಸಿಂಪಡಣೆ ಕೈಗೊಳ್ಳಬಾರದೆಂದು ಈ ಮೂಲಕ ಕೋರಲಾಗಿದೆ. ಬೆಳೆಗಳಲ್ಲಿ ಕಳೆ ನಿಯಂತ್ರಣ ಮತ್ತು ಮಣ್ಣಿನ ತೇವಾಂಶ ರಕ್ಷಣೆಗಾಗಿ ಸೂಕ್ತ ಸಮಯದಲ್ಲಿ ಎಡೆಕುಂಟೆ ಕಾರ್ಯ ಕೈಗೊಳ್ಳುವುದು ಮತ್ತು ಸಾಧ್ಯವಾದಲ್ಲಿ ಬೆಳೆ ಒಣಗದಂತೆ ರಕ್ಷಿಸಲು ರಕ್ಷಣಾತ್ಮಕ ನೀರಾವರಿ ಒದಗಿಸಲು ತಿಳಿಸಲಾಗಿದೆ. ಪ್ರಕಟಣೆ: ಜಂಟಿ ಕೃಷಿ ನಿರ್ದೇಶಕರು ಬೆಳಗಾವಿ ಮತ್ತು ಬೆಳಗಾವಿ ಜಿಲ್ಲೆಯ ಎಲ್ಲ ತಾಲೂಕಿನ ಸಹಾಯಕ ಕೃಷಿ ನಿರ್ದೇಶಕರು.

0: केएलई विश्वनाथ कत्ती दंत महाविद्यालय बेळगावी येथे जन्मलेल्या मुलांपासून ते वयोवृद्धांपर्यंत दातांची ट्रीटमेंट, ज्यामध्ये दातांची स्वच्छता, दात काढणे आणि बसवणे, वाकडे दात सरळ रेषेत करणे, चिरलेले ओठ, अपघातामुळे डोकं, मान, चेहरा आणि तोंडाशी संबंधित सर्जिकल ट्रीटमेंट, डोळे, नाक आणि कान यांची कृत्रिम प्लेसमेंट, तोंडाच्या कर्करोगावरती उपचार, तसेच दातांचा पिवळेपणा दूर करणे आणि बरेच काही. या सर्व सुविधांचा लाभ घेण्यासाठी भेट द्या केएलई विश्वनाथ कत्ती दंत महाविद्यालय, केएलई युनिव्हर्सिटी कॅम्पस, नेहरू नगर, बेळगावी. आमचा फोन नंबर 08312470362 आणि 9448998331.
1: ರೈತ ಬಾಂಧವರ ಗಮನಕ್ಕೆ ಬಿತ್ತನೆ ಸಮಯದ ಕುರಿತು ಸಲಹೆ. ಬೆಳಗಾವಿ ಜಿಲ್ಲೆಯಲ್ಲಿ ಮುಂಗಾರು ಹಂಗಾಮಿನ ಸಿದ್ಧತೆ ಬರದಿಂದ ಸಾಗಿದೆ. ರೈತರು ಮುಂಗಾರು ಬಿತ್ತನೆಗೆ ಬೇಕಾದ ಬೀಜ ಗೊಬ್ಬರಗಳ ಸಂಗ್ರಹಣೆಯಲ್ಲಿ ತೊಡಗಿರುವರು. ಬಿತ್ತನೆ ಮಾಡುವ ಸಂದರ್ಭದಲ್ಲಿ ಬೀಜೋಪಚಾರ ಮಾಡುವುದು ಕಡ್ಡಾಯ. ಮಣ್ಣಿನ ತೇವಾಂಶ ಸಾಕಷ್ಟು, ಅಂದರೆ 75-100 mm ಮಳೆಯಾಗಿರಬೇಕು. 6 inches ಮಣ್ಣು ಹಸಿಯಾಗಿರಬೇಕು. ಮಣ್ಣಿನ ಉಷ್ಣಾಂಶ ಕಡಿಮೆಯಾಗಿರಬೇಕು. ವಾತಾವರಣದಲ್ಲಿ ಆರ್ದ್ರತೆ ಹೆಚ್ಚಾಗಿರಬೇಕು, ಅಂದರೆ ತಂಪಾದ ವಾತಾವರಣವಾಗಿರಬೇಕು. ಪ್ರಮುಖವಾಗಿ ಸೋಯಾ ಅವರೆ ಬಿತ್ತನೆ ಮಾಡುವಾಗ ಈ ಮೇಲಿನ ಎಲ್ಲಾ ಅಂಶಗಳನ್ನು ಗಮನಿಸಿ ಬಿತ್ತನೆ ಪ್ರಾರಂಭಿಸಿರಿ. ರೈತರು ಅವಸರ ಪಡದೆ ತಾಳ್ಮೆಯಿಂದ ಪೂರಕ ಅಂಶಗಳನ್ನು ಗಮನಿಸಿ ಬಿತ್ತನೆ ಕೈಗೊಳ್ಳಲು ರೈತ ಬಾಂಧವರಲ್ಲಿ ಕೋರಿದೆ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಿ ಎಂದು ಬೆಳಗಾವಿ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀ HD ಕೋಳೇಕರ್ ಅವರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ.

ಕೆ ಎಲ್ ಇ ಫಾರ್ಮಸಿ ಕಾಲೇಜು ಬೆಳಗಾವಿ 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು ಬಿ ಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು PhD ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು: 100+ ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000+ ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು. NAC A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 08-3124-71-399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.kleefarm.edu.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-86-286.
2: ಕೆಎಲ್ಇ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಬೆಳಗಾವಿ 2026-27 ಪ್ರವೇಶಗಳು ಪ್ರಾರಂಭ. ಡಾಕ್ಟರ್ ಎಂ ಎಸ್ ಶೇಷಗಿರಿ ಕ್ಯಾಂಪಸ್ ಬೆಳಗಾವಿ. ಕೆಸಿಇಟಿ ಕೋಡ್ E036, ಕಾಮೆಡ್ ಕೆ ಕೋಡ್ E065. 2025-26 500ಕ್ಕೂ ಹೆಚ್ಚು ನೇಮಕಾತಿ ಆಫರ್ಗಳು ಲಭಿಸಿವೆ. ವಿದ್ಯಾರ್ಥಿಗಳಿಗೆ ವಾರ್ಷಿಕ 16 LPA ವರೆಗಿನ ಗರಿಷ್ಠ ಪ್ಯಾಕೇಜ್ ದೊರೆತಿದೆ. 150ಕ್ಕೂ ಹೆಚ್ಚು ಅನುಭವಿ ಶಿಕ್ಷಕರು ಹಾಗೂ 50ಕ್ಕೂ ಹೆಚ್ಚು ಡಾಕ್ಟರೇಟ್ ಪದವೀಧರರಿದ್ದಾರೆ. ಸುಸಜ್ಜಿತ ಲರ್ನಿಂಗ್ ಫ್ಯಾಕ್ಟರಿ, ಟಿಂಕರಿಂಗ್ ಲ್ಯಾಬ್ ಮತ್ತು ವೈಫೈ ಸಹಿತ ಹಾಸ್ಟೆಲ್ ವ್ಯವಸ್ಥೆ ಇದೆ. ಬಯೋಮೆಡಿಕಲ್ ಇಂಜಿನಿಯರಿಂಗ್, ಕೆಮಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ UG ಕೋರ್ಸ್ಗಳು, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ AI, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ BCA, MCA, MBA ಮತ್ತು MTech ಇನ್ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಸಿವಿಲ್ ಲಭ್ಯವಿದೆ. ಇನ್ಫೋಸಿಸ್, ಜುನಿಪರ್ HPE, ಫೆಡರಲ್ ಬ್ಯಾಂಕ್ ಮತ್ತು ಬಾಷ್ ನಂತಹ 60+ ಪ್ರತಿಷ್ಠಿತ ಕಂಪನಿಗಳು ಭೇಟಿ ನೀಡುತ್ತವೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 0831-244-0322 ಅಥವಾ www.kletech.ac.in ಗೆ ಭೇಟಿ ನೀಡಿ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಕಾರ್ಯಕ್ರಮವಿದು ಸಂಧ್ಯಾ ಸಮಯ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಬೆಳಗಾವಿಯ ಸಾರಸ್ವತ್ವ ಲೋಕದ ಹಿರಿಯ ಸಾಹಿತಿಗಳಾದ ಸರ್ ಸುಳ್ಕುಡೆ ಅವರು ನಮ್ಮೊಂದಿಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ಸರ್ ಇವಾಗ ನಾವು ಹಿರಿಯ ನಾಗರಿಕರ ಬಗ್ಗೆ ಮಾತಾಡ್ತಾ ಇದ್ದೀವಿ, ಹಾಗಿದ್ರೆ ಮೊದಲಿಗೆ ತಿಳಿಸ್ಕೊಡಿ ಸರ್, ಹಿರಿಯ ನಾಗರಿಕರ ಮಹತ್ವ ಏನು ಅಂತ? ಸರ್
1: ಹಿರಿಯ ನಾಗರಿಕರ ಮಹತ್ವ ಕೆತ್ತನು ಯುವಕರ ಮಹತ್ವನ ಬಹಳ ಮಹತ್ವದ.

0: ಯಾಕಂದ್ರೆ ಯುವ ಜನಾಂಗ ಅವರಿಗೆ ಸರಿಯಾದಂತಹ ಮಾರ್ಗದರ್ಶನ ಕೊರತೆಯೂ ಇದೆ. ಆ ಮಾರ್ಗದರ್ಶನವನ್ನ ಕೊಡ್ತಕ್ಕಂತ ಹೊಣೆಗಾರಿಕೆ ಹಿರಿಯ ನಾಗರಿಕರದ್ದು ಇದೆ. ಅದರ ಜೊತೆಗೆ ಸಮಾಜದ್ದು, ರಾಜಕೀಯದ್ದು, ಎಲ್ಲರದ್ದು ಸೇರಿ ಈ ಯುವಕ ಯುವ ಜನಾಂಗ ಅಥವಾ ಕುಟುಂಬ ಜೀವನ ಅದು ಎಷ್ಟು ಅವರಿಗೆ ಮಹತ್ವ ಕೊಡ್ತದಲ್ಲ ಅಷ್ಟು ಹಿರಿಯರು ಮಹತ್ವ ಬರ್ತದೆ. ಈಗ ಸಮಾಜದ ದೃಷ್ಟಿಯಿಂದ ಹಿರಿಯರು ಏನ್ ಮಾಡ್ತಾರೆ, ಸಮಾಜದಲ್ಲಿ ಬದುಕಬೇಕಂತಂದ್ರೆ ಅವರಿಗೆ ಹಿಂದೇಟ್ ಹಾಕದೆ, ಯಾಕಂದ್ರೆ ಸಾಕಷ್ಟು ಹುದ್ದೆಗಳಲ್ಲಿ ಇದ್ದಿರ್ತಾರೆ, ದೊಡ್ಡವರಾಗಿರ್ತಾರೆ, ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಇದ್ದಿರ್ತಾರೆ. ಭಾರತ ದೇಶದಲ್ಲಿ ಹಿರಿಯ ನಾಗರಿಕರಿಗೆ ತನ್ನದೇ ಆದಂತ ಸ್ಥಾನಮಾನಗಳನ್ನು ಕೊಟ್ಟಂತ ಈ ದೇಶದ ಇದು ಋಷಿಮುನಿಗಳ ದೇಶ ಅಂದ್ರೆ ಹಿರಿಯರ ಒಂದು ಮಾರ್ಗದರ್ಶನದಲ್ಲಿ ಈ ದೇಶ ಬೆಳೆದು ಬಂದದ್ದು. ಹಿರಿಯರಿಗೆ ಯಾವತ್ತು ಮಹತ್ವವನ್ನ ಕೊಡ್ತಾ ಬಂದಂತ ಈ ದೇಶದಲ್ಲಿ ಇತ್ತಿತ್ತಲಾಗಿ ಈ ಆಧುನಿಕ ಯುಗದಲ್ಲಿ ಕೆಲವು ಹಿತಾಸಕ್ತಿಗಳ ಒಂದು ಒಲಿವಿನಿಂದಾಗಿ ಹಿರಿಯ ನಾಗರಿಕರ ಕಂದ್ರೆ ಸ್ವಲ್ಪ ಅವ್ರ ಬಗ್ಗೆ ಕೀಳಾಗಿ ಕಾಣುವುದು ಅಥವಾ ಅವ್ರಿಗೇನು ಯಾತಕ್ಕೂ ಉಪಯೋಗ ಬರ್ತಕ್ಕಂಥದ್ದಕ್ಕೆ ಅಲ್ಲ ಅಂತಕ್ಕಂಥ ಒಂದು ವಿಚಾರದಿಂದ ಅವರನ್ನು ನಿರ್ಲಕ್ಷ್ಯ ಮಾಡ್ತಕ್ಕಂಥ ವಿಷಯಗಳು ಎಲ್ಲ ಕಡೆಗೆ ಬರ್ತಾನೇ ಇದಾವೆ. ಅದರ ದೃಷ್ಟಿಯಿಂದ ಹಿರಿಯ ನಾಗರಿಕರ ಮಹತ್ವವಿಲ್ಲ ಅಂತ ಹೇಳಲಿಕ್ಕಾಗಲ್ಲ. ಮೊದಲು ಹಿರಿಯ ನಾಗರಿಕರು ಅಂದರೆ ಯಾರು ಅಂತಕ್ಕಂಥದ್ದು ಒಂದು ಭಾಳ ಮಹತ್ವದ, ನಂತರ ಅವರ ಬಗ್ಗೆ ಮಹತ್ವದ ಬಗ್ಗೆ ನಾವು ತಿಳಿಸಬಹುದು. ಹಿರಿಯ ನಾಗರಿಕರು ನಾವು ಸಾಮಾನ್ಯವಾಗಿ 60 ವರ್ಷದ ಮೇಲದ್ದವರಿಗೆಲ್ಲ ಹಿರಿಯ ನಾಗರಿಕರು ಅಂತಕ್ಕಂಥ ಒಂದು ಪರಿಕಲ್ಪನೆಯೊಳಗೆ ನಾವು ಹೋಗ್ತಾ ಇದ್ದೇವೆ. ಈ ಹಿರಿಯ ನಾಗರಿಕರಿಗೆ ಮಹತ್ವ ಇಲ್ಲ ಅಂತೂ ಹೇಳಿಕ್ಕಾಗಲ್ಲ, ಐತಿ ಅಂತೂ ಹೇಳಿಕ್ಕಾಗಲ್ಲ. ಅಂತ ಒಂದು ಸಂದಿಗ್ಧ ವಾತಾವರಣದಲ್ಲಿ ನಾವು ನೀವೆಲ್ಲ ಇದ್ದೇವೆ. ಹಿರಿಯರು ಅವರಿಗೆ ನಾವು ಮಹತ್ವ ಕೊಟ್ಟರೆ ಮಹತ್ವ ಇದ್ದೇ ಇದೆ, ಅಥವಾ ಅವರು ಏನೋ ನಮಗೆ ಉಪಯೋಗ ಬರುವಲ್ಲ, ಅನುಕೂಲ ಆಗೋಲ್ಲ ಅಂತಕ್ಕಂಥ ಒಂದು ನಿರ್ಲಕ್ಷ್ಯ ಮಾಡ್ರೆ ಅವ್ರ ಮಹತ್ವಕ್ಕೆ ನಾವು ಭಂಗ ತಂದಂಗೆ ಆಗ್ತದೆ. ಅವರಲ್ಲಿ ಸಾಮಾನ್ಯವಾಗಿ ಹಿರಿಯರು ನಾನಾ ಸಮಸ್ಯೆಗಳನ್ನು ಎದುರಿಸಿ ಅಥವಾ ನಾನಾ ಸಾಧನೆಗಳನ್ನು ಮಾಡಿ ಒಂದು ಹಿರಿಯ ನಾಗರಿಕರ ಆಗ್ತಕ್ಕಂಥ ಒಂದು ಅವಸ್ಥೆಗೆ ಬಂದಿರ್ತಾರೆ. ಅವರಿಗೆ ನಾವು ಮಹತ್ವ ಕೊಡಬೇಕಂದ್ರೆ ಅಥವಾ ಅವ್ರ ಮಹತ್ವವನ್ನು ಪಡ್ಕೊಳ್ಬೇಕಾದ್ರೆ ಅವರು ತಮ್ಮ ಚಟುವಟಿಕೆಗಳನ್ನು, ಅವರ ವಿಚಾರಗಳನ್ನು ಅವರು ಸೀಮಿತದಲ್ಲಿ ಬಳಸಲಿಕ್ಕೆ ಅವರು ಪ್ರಯತ್ನ ಮಾಡಬೇಕಾಗ್ತದೆ. ಯಾಕಂದರೆ ನಾವು ಹಿರಿಯರಾಗಿರ್ತೀವಿ, ನಮ್ಮದೇ ಆದಂಥ ಒಂದು ಸ್ಥಾನಮಾನವನ್ನು ಬಳಸ್ಕೋಬೇಕಂದ್ರೆ ನಮ್ಮ ವಿಚಾರಗಳು ಸಹಿತ ಸರಿಯಾಗಿರಬೇಕು, ನಾವು ನಮ್ಮದೇ ನಡಿಬೇಕು ಅಥವಾ ನಾವು ಹೇಳಿದಂಗೆ ಆಗಬೇಕು, ಇದನ್ನೆಲ್ಲ ನಾವು ಮಾಡ್ಕೋತ ಹೋದರೆ ಹಿರಿಯರಾದವರು ಅವರಿಗೆ ಸ್ವಲ್ಪ ಮಹತ್ವ ಕೊಡೋದು, ಯಾಕಂದರೆ ಅವರು ಕಿರಿಕಿರಿ ಮಾಡ್ತಾರೆ, ಅವರು ತಮ್ಮದೇ ಹಠ ಹಿಡಿತಾರೆ ಅಂತಕ್ಕಂಥ ಒಂದು ಭಾವನೆ ಬರೋದ್ರಿಂದ ಅವರಿಗೆ ಮಹತ್ವ ಕೊಡದೇ ಇರಬಹುದು ಅವಾಗ ಜನ. ಆದರೆ ಹಿರಿಯ ನಾಗರಿಕರು ಏನು ಮಾಡಬೇಕಾಗತ್ತೆ, ತಮ್ಮ ವಿಚಾರಗಳನ್ನು, ತಮ್ಮ ಆಲೋಚನೆಗಳನ್ನು ಅವರು ಮೊದಲ ಯಾವ ಒಂದು ಅಧಿಕಾರದಲ್ಲಿರ್ಬೋದು ಅಥವಾ ಹಿರಿತನದಲ್ಲಿರ್ಬೋದು ಅಥವಾ ಯಾವುದೋ ಸಮಾಜದಲ್ಲಿ ದೊಡ್ಡ ಸ್ಥಾನಮಾನಗಳಿರ್ಬೋದು, ಆ ಒಂದು ಹಿನ್ನೆಲೆ ಒಳಗೆ ಅವರು ತಮ್ಮದೇ ಆದಂಥ ಒಂದು ದರ್ಬಾರ ಅಥವಾ ಅವ್ರದ್ದೇ ಆದಂಥ ಒಂದು ವಿಚಾರಗಳನ್ನು ಸಮಾಜದ ಮೇಲೆ ಅಥವಾ ಕುಟುಂಬದ ಮೇಲೆ ಹಾಕಿದರೆ ಅವಾಗ ಅವರು ತಮ್ಮ ಮಹತ್ವವನ್ನು ತಾವ ಕಡಿಮೆ ಮಾಡ್ಕೋತ ಹೋಗಬೇಕಾಗ್ತದೆ. ಅವರು ತಮ್ಮ ವಿಚಾರಗಳನ್ನು, ಆಲೋಚನೆಗಳನ್ನು ಸ್ವಲ್ಪ ಈ ಒಂದು ಪರಿಸರಕ್ಕೆ ಹೊಂದ್ಕೋಬೇಕಾಗ್ತದೆ. ಹಿರಿಯರಾಗೇವೆ ಅಂತೇಳಿ ತಿಳ್ಕೊಂಡು ನಮ್ಮದೇ ನಡೆದೈತಿ, ನಾವು ಭಾಳ ಮಹತ್ವದಲ್ಲಿದ್ದೇವೆ, ನಾವು ಭಾಳ ತ್ಯಾಗ ಮಾಡೇವೆ, ನಾವು ಇದನ್ನೆಲ್ಲ ಕಟ್ಟೇವೆ ಮಾಡ್ತಕ್ಕಂಥ ಎಲ್ಲ ವಿಚಾರಗಳು ಅವ್ರ ತಿಳಿವಳಗೆ ಇಟ್ಕೊಂಡು ಅವ್ರು ಹೋದರೆ ಅದು ಏನಾಗತ್ತೆ, ಮಹತ್ವವನ್ನು ಅವರೇ ಕಳ್ಕೋಬೇಕಾಗ್ತದೆ, ಮತ್ತೊಬ್ರು ಯಾರು ಅದಕ್ಕೆ ಜವಾಬ್ದಾರ ಆಗೋಲ್ಲ. ಆದರೆ ಹಿರಿಯ ನಾಗರಿಕರಿಗೆ ಮಹತ್ವ ಇದ್ದೇ ಇದೆ. ಆ ಹಿರಿಯ ನಾಗರಿಕರಿಗೆ ಹೆಂಗೆ ಮಹತ್ವ ಅಂತಂದರೆ ಅವರು ಮನೆಯಲ್ಲಿದ್ದರೆ ಒಂದು ಏನೋ ಒಂದು ಸುರಕ್ಷತಾ ಭಾವ ಆ ಕುಟುಂಬದ ಜೀವನಕ್ಕೆ ಸಿಗ್ತದೆ. ಅದರ ಜೊತೆಗೆ ಸಮಾಜ ಕೆಲಸದಲ್ಲಿ ತೊಡಗಲಿಕ್ಕೆ ಅವರಿಗೆ ಸಮಯ ಸಾಕಷ್ಟು ಇದ್ದಿರ್ತದೆ. ಅಲ್ಲಿ ಕೆಲಸಗಳನ್ನು ಮಾಡಿ ಅವರು ತಮ್ಮ ಮಹತ್ವವನ್ನು ಹೆಚ್ಚಿಸ್ಕೊಳ್ಬೇಕಾಗ್ತದೆ. ಅದರ ಜೊತೆಗೆ ಬೇಕಷ್ಟು ಕೆಲಸ, ಈಗ ಬೇಕಷ್ಟು ಹಾಡುಗಾರಿಕೆ ಇದೆ, ಸಾಹಿತ್ಯ ಇದೆ, ಇವನ್ನೆಲ್ಲ ಅವರು ತೊಡಸ್ಕೋಬಹುದು ಅಥವಾ ಯಾವುದೋ ಒಂದು ಸಂಸ್ಥೆಯೊಳಗೆ ತಮ್ಮ ಅನುಭವಗಳನ್ನು ಹಂಚಿಕೊಳ್ಳಲಿಕ್ಕೆ ಆ ಸಂಸ್ಥೆ ಸೇರಿ ಅವರು ತಮ್ಮ ಜೀವನದ ಮಹತ್ವವನ್ನು ಹೆಚ್ಚಿಸಿಕೊಳ್ಳಬಹುದಾಗಿದೆ.
1: ಸರ್, ಈಗ ಹಿರಿಯ ನಾಗರಿಕರ ವಿಚಾರಧಾರೆಗಳಿಗೂ ಹಾಗೇನೆ ಇಂದಿನ ಪೀಳಿಗೆಯ ವಿಚಾರಧಾರೆಗಳಿಗೂ ಈ ಒಂದು ಹೊಂದಾಣಿಕೆ ಇಲ್ಲದೆ ಇರೋದೇ ಈ ಒಂದು ಭಿನ್ನಾಭಿಪ್ರಾಯಕ್ಕೆ ಕಾರಣವಾಗುತ್ತಾ ಹೇಗೆ ಹಿರಿಯರ ಮಧ್ಯೆ ಹಾಗೇನೆ ಈ ಯುವ ಪೀಳಿಗೆಯ ಮಧ್ಯೆ?
0: ಯುವ ಪೀಳಿಗೆ ಈಗ ವೈಜ್ಞಾನಿಕವಾಗಿ ಭಾಳಷ್ಟು ಸಲಕರಣೆಗಳನ್ನು ಪಡೆದಿದೆ, ಜ್ಞಾನ ವಿಜ್ಞಾನನು ಪಡ್ಲಿಕ್ಕತ್ತದೆ. ನಮ್ಮ ಈ ಈಗಿನ ಒಂದು ಹಿರಿಯ ನಾಗರಿಕರ ಒಂದು ಪರಿಸ್ಥಿತಿ ನೋಡ್ರಿ, ಅವರು ಆ ಒಂದು ಕಾಲಕ್ಕೆ ಒಂದು ಶಿಕ್ಷಣ ಪಡೆಯೋದನ್ನ ಒಂದು ದೊಡ್ಡ ಸಾಧನೆ ಅಂತ ತಿಳ್ಕೊತಿದ್ವಿ. ನಾವು ಒಂದು ಉನ್ನತಿ ಕಲ್ತೇವೆ, ಉನ್ನತಿ ಕಲ್ತೇವೆ, ಒಬ್ರು ಯಾರೋ SLC ಕಲ್ತೇವೆ ಅಂದ್ರೆ ಭಾಳ ದೊಡ್ಡ ವಿದ್ಯೆಯನ್ನು ಕಲ್ತೇವೆ ಅಂತಕ್ಕಂಥ ಒಂದು ಆ ಒಂದು ಹಿನ್ನೆಲೆ ಅವಾಗಿತ್ತು. ಈಗ ಎಲ್ಲ ಶಿಕ್ಷಿತರಾಗ್ಯಾರ, ಅವರಿಗೆಲ್ಲ ರೀತಿಯ ಮಾಹಿತಿ ಯಾವ್ದು ಬೇಕಾದಂಥ ಮಾಹಿತಿಯನ್ನು ಈಗ ನೀವು ಬೇರೆ ಗೂಗಲ್ ಸರ್ಚ್ ಮಾಡಿದ್ರೆ ಜಗತ್ತಿನಿಂದ ಎಲ್ಲನೂ ಸಿಗ್ತದೆ ಅಂತ ಹೇಳ್ತಕ್ಕಂಥ ಅಂಥ ಒಂದು ವಿಚಾರದಿಂದ ಯುವಕರಿದ್ದಾರೆ. ನಾವು ಹಿಂದಿನ ಈ ಹಿರಿಯ ನಾಗರಿಕರು ನಮ್ಗೆ ಯಾವುದೋ ಒಂದು ಪೇಪರ್ ಸಿಗಬೇಕಾದ್ರೆ ಅದು ಭಾಳ ಒಂದು ಪುಸ್ತಕ ನೋಡಕ್ಕೆ ಸಿಗಬೇಕಾದ್ರೆ ಪುಸ್ತಕ ಓದಕ್ಕೆ ಸಿಗಬೇಕಾದ್ರೆ ಈ ಹಿನ್ನೆಲೆಯಲ್ಲಿ ಬಂದಿರ್ತೀವಿ ನಾವು. ಈಗ ಈ ಹಿನ್ನೆಲೆಯಲ್ಲಿ ಬಂದಾಗ ಆಗಿನ ವಿಚಾರಗಳು ಈಗಿನ ಇದು ಯುವಕರಿಗೆ ಭಾಳ ಒಂದು ಅಂತರ ಇರ್ತದೆ. ಆ ಅಂತರವನ್ನು ನಾವು ಕಡಿಮೆ ಮಾಡ್ಕೋಬೇಕಾದ್ರೆ ಹಿರಿಯ ನಾಗರಿಕರೇ ಈಗಿನ ಈಗ ಸಮಕಾಲೀನ ಏನು ವಿದ್ಯಮಾನಗಳದಾವಲ್ಲ ಅದರ ಪರಿಚಯ ಹೆಚ್ಚು ಮಾಡ್ಕೋಬೇಕಾಗ್ತದೆ. ಆ ಪರಿಚಯಗಳನ್ನೇ ಹೆಚ್ಚು ಮಾಡ್ಕೊಂಡ್ರೆ ಅವರಿಗೆ ಮತ್ತು ಯುವಕರಿಗೆ ಅಥವಾ ಯುವಜನಾಂಗಕ್ಕೆ ಯಾವುದೇ ಒಂದು ಭೇದ ಭಾವ ಅಥವಾ ಭಿನ್ನಾಭಿಪ್ರಾಯ ಅಥವಾ ಅಂತರ ಇವೆಲ್ಲ ಕಡಿಮೆ ಆಗ್ತವೆ. ನಾವೇನು ಮಾಡ್ತಾ ಇದ್ದೀವಿ, ನಾವು ಹಿಂದಿಂದ ಹೇಳ್ಕೊತ ಹೋದರೆ ಹಿಂದೆ ನಮ್ಮ ಕಾಲದಲ್ಲಿ ಹಿಂಗಿತ್ತು ಹಂಗಿತ್ತು ಅದೇ ಈಗ ನೀವು ನಡೆಸಬೇಕಂತಕ್ಕಂಥ ಈ ಒಂದು ವಿಚಾರದಿಂದ ಏನಾಗ್ತದೆ ಭಿನ್ನಾಭಿಪ್ರಾಯಗಳು ಬರ್ತವೆ. ಮತ್ತು ಈಗಿನ ಒಂದು ವಾತಾವರಣದಲ್ಲಿ ಕೌಟುಂಬಿಕ ಮೌಲ್ಯಗಳು, ಸಾಮಾಜಿಕ ಮೌಲ್ಯಗಳು, ರಾಜಕೀಯ ಮೌಲ್ಯಗಳು, ಎಲ್ಲ ಮೌಲ್ಯಗಳು ಏನದವ ಭಾಳಷ್ಟು ಅವು ನನಗನಿಸಿದ ಮಟ್ಟಿಗೆ ಹಿಂದಿನ ಜನಾಂಗ ಈಗಿನ ಜನಾಂಗ ಭಾಳಷ್ಟು ಅವು ವ್ಯತ್ಯಾಸಗಳನ್ನು ಕಂಡವ, ಅಂತರಗಳನ್ನು ಕಾಣ್ತಾ ಇದ್ದಾವೆ. ಸಮಕಾಲೀನ ಈ ಏನು ಮೌಲ್ಯಗಳದಾವಲ್ಲ ಅದನ್ನೆಲ್ಲ ನಾವು ಅರ್ಥ ಮಾಡ್ಕೋಬೇಕು ಹಿರಿಯರಾದವರು. ಅದರ ಜೊತೆಗೆ ಆ ನಮ್ಮ ಈ ಯುವಜನಾಂಗ ಅವರ ವಿಚಾರಗಳು, ಅವರ ಆಶೆ ಆಕಾಂಕ್ಷೆಗಳು, ಅವಕ್ಕೆ ನಾವು ಸ್ಪಂದಿಸಬೇಕು. ಹಿರಿಯರ ನಮ್ಮ ಮೊದಲನೇ ಕರ್ತವ್ಯ ಇರ್ತದೆ, ನಾವು ಮೊದಲನೇದಾಗಿ ಸಹನಶೀಲರಾಗಬೇಕು. ಹಿರಿಯ ನಾಗರಿಕರು ಸಹನಶೀಲರಾದರೆ ಯುವಕರು ಕೂಡ ಸ್ಪಂದನೆ ಮಾಡಲಿಕ್ಕೆ ಏನು ತೊಂದರೆ ಆಗೋಲ್ಲ. ಈ ಸಹನಶೀಲತೆ ಕಡಿಮೆ ಇರ್ತದೆ ವಯಸ್ಸಾದಂಥ ಅದಂಗ ಸಹನಶೀಲತೆ ಸ್ವಲ್ಪ ಕಡಿಮೆ ಆಗ್ತದೆ. ಆ ಸಹನಶೀಲತೆ ಬೆಳೆಸ್ಕೋಕೆ ಹೇಳಲಿಕ್ಕೂ ಆಗೋಲ್ಲ. ಯಾರೋ ಅವರು ಯುವಕರು ನೀವು ಹಿಂಗೆ ಮಾಡಬೇಡ್ರಿ ಅಂತ ಕೇಳಿ ಮಾತಾಡಿಸಿಟ್ಟು ಬರ್ತದೆ ಅವರಿಗೆ. ಆ ದೃಷ್ಟಿಯಿಂದ ಈ ಹಿರಿಯ ನಾಗರಿಕರಿಗೆ ಮತ್ತು ನಮ್ಮ ಯುವಜನಾಂಗ ಅದು ಸಮಕಾಲೀನ ಮೌಲ್ಯಗಳನ್ನು ಇಬ್ಬರು ಮಂದಿ ಅರ್ಥ ಮಾಡ್ಕೊಂಡ್ರೆ, ಅವರ ಒಂದು ಸ್ಥಿತಿಗತಿಗಳನ್ನು ಯುವಕರು ಅರ್ಥ ಮಾಡ್ಕೊಂಡ್ರೆ ಅಥವಾ ಹಿರಿಯ ನಾಗರಿಕರು ಯುವಕರ ಆಶೋತ್ತರಗಳನ್ನು ಅರ್ಥ ಮಾಡ್ಕೊಂಡ್ರೆ ಯಾವ ಒಂದು ವ್ಯತ್ಯಾಸವಾಗಲಿ, ಅಂತರವಾಗಲಿ, ಅಥವಾ ಭಿನ್ನಾಭಿಪ್ರಾಯ ಆಗಲಿ, ಅಥವಾ ಸಾಮರಸ್ಯ ಕೊರತೆ ಬರೋದಿಲ್ಲ. ಈ ಸಾಮರಸ್ಯ ಕೊರತೆ ಅಥವಾ ಹೊಂದಾಣಿಕೆ ಕೊರತೆ ಬರೋದು ನಮ್ಮ ಈಗಿನ ಮೌಲ್ಯಗಳಿಗೆ ನಾವು ಸ್ಪಂದಿಸಿರೋದನ್ನೇ ಕಾರಣ.
1: ಸರ್, ಈಗ ಸಮಕಾಲೀನ ಮೌಲ್ಯಗಳ ಜೊತೆಗೇನೆ ಈ ಒಂದು ಆಧುನಿಕ ಕಾಲದ ತಂತ್ರಜ್ಞಾನದ ಬೆಳವಣಿಗೆಯನ್ನು ಕೂಡ ಈ ಒಂದು ಹಿರಿಯರಲ್ಲಿ ಮತ್ತು ಯುವ ಪೀಳಿಗೆಯಲ್ಲಿ ಇಷ್ಟೊಂದು ಭಿನ್ನಾಭಿಪ್ರಾಯ ಬರೋದಕ್ಕೆ ಕಾರಣವಾಗಬಹುದಾ?
0: ಇದು ಈ ಸಮೂಹ ಮಾಧ್ಯಮ ಆಗಲಿ ಅಥವಾ ಈಗೇನು ಮೊಬೈಲು ಅಥವಾ ನೀವೇನು ಇವೆಲ್ಲ ಸಮಾಜಕ್ಕೆ ಜಾಲತಾಣ ಇವೆಲ್ಲ ಹಿರಿಯರಿಗೂ ಒಂದೇ ಇದಾವೆ, ಯುವಕರಿಗೂ ಒಂದೇ ಇದಾವೆ. ಏನು ಅದರವಾಗಿ ಯಾವ ಅದರಲ್ಲಿ ನೀವು ಮೊಬೈಲಲ್ಲಿ ನೋಡ್ರೂ ಹಿರಿಯರು ನೋಡ್ರೂ ಅದ ಬಂದಿರ್ತದೆ, ಯುವಕರು ನೋಡ್ರೂ ಅದ ಬಂದಿರ್ತದೆ. ಆದರೆ ಸ್ಪಂದನೆ ಮಾಡ್ತಕ್ಕಂಥದ್ದು, ಅದನ್ನು ವಿಚಾರ ಮಾಡ್ತಕ್ಕಂಥದ್ದು, ಅದನ್ನು ಉಪಯೋಗ ಮಾಡ್ಕೊತಕ್ಕಂಥದ್ದು ಹಿರಿಯರದ್ದು ಒಮ್ಮೆ ತಪ್ಪಬಹುದು ಅಥವಾ ಯುವಕರದ್ದು ತಪ್ಪಬಹುದು. ಈ ಸಮೂಹ ಮಾಧ್ಯಮದಿಂದನೂ ನಾವೆಲ್ಲ ಕೆಡ್ತಾ ಇದ್ದೀವಿ ಅನ್ನೋದು ಅಷ್ಟೊಂದು ಸಮಂಜಸವಾದಂಥ ವಿಚಾರ. ಸಮೂಹ ಮಾಧ್ಯಮಗಳು ನಮ್ಮ ವಿಚಾರಗಳನ್ನು, ನಮ್ಮ ಮಾಹಿತಿಯನ್ನು, ನಮ್ಮ ಜ್ಞಾನವನ್ನು ವೃದ್ಧಿಸಲಿಕ್ಕೆ ಇಲ್ಲವ. ಅದರ ಜೊತೆ ಜೊತೆಗೆ ಕೆಲವು ಅನವಶ್ಯಕವಾದಂಥ ಮಾಹಿತಿಯೂ ಬರ್ತದೆ. ಅದು ಎಲ್ಲ ಕಾಲಕ್ಕೂ ಅದು ಓಪುಗಳು ಹಿಂದಿನ ಕಾಲದಲ್ಲಿದ್ದು, ರಾಮಾಯಣ ಕಾಲದಲ್ಲಿದ್ದು, ಮಹಾಭಾರತದಲ್ಲಿದ್ದು, ಈಗ ಇರೋ ಓಪುಗಳು, ಅದು ಸಾಮಾಜಿಕ ಜಾಲತಾಣದಲ್ಲಿ ಓಪುಗಳು ಇರ್ತವೆ. ಅದನ್ನು ಪರಿಜ್ಞಾನವನ್ನು ನಾವು ಮಾಡ್ಕೋಬೇಕು. ಅದನ್ನ ಯಾರು ಉಪಯೋಗ ಮಾಡ್ಕೋತೀವಲ್ಲ ಅವ್ರು ಮಾಡ್ಕೋಬೇಕು. ಅದರಿಂದ ಯುವಕರು ಕೆಡ್ತಾ ಇದ್ದಾರೆ ಅಥವಾ ನಮ್ಮ ಹಿರಿಯ ನಾಗರಿಕರು ದಾರಿ ಬಿಡ್ತಾ ಇದ್ದಾರೆ. ಈ ದೃಷ್ಟಿಕೋನ ನಾವು ಸಾಮಾಜಿಕ ಜಾಲತಾಣದಲ್ಲಿ ಅಥವಾ ಸಮೂಹ ಮಾಧ್ಯಮದ ಮೇಲೆ ಹಾಕಬಾರದು. ಯಾಕಂದರೆ ಇವೆಲ್ಲ ಅನುಕೂಲಗಳನ್ನು ವಿಜ್ಞಾನಿಗಳು ಯಾಕೆ ಕಂಡಿಡ್ತಾರೆ ಅಂದರೆ ನಮಗೂ ಉಪಯೋಗ ಆಗಲಿ, ನಮ್ಮ ಜೀವನಕ್ಕೆ ಉಪಯೋಗ ಆಗಲಿ, ನಮ್ಮ ಜೀವನ ಇನ್ನೊಂದು ಸ್ವಲ್ಪ ಸಂಪರ್ಕ ಜಾಸ್ತಿ ಆಗಲಿ. ಆದರೆ ಅದನ್ನು ಉಪಯೋಗ ಮಾಡ್ತಕ್ಕಂಥ ನಾವು ಏನು ಜೀವಿಗಳಿದ್ದೀವಿ ಅಲ್ಲ, ಅದು ಯುವಕರು ಇರ್ಬೋದು ಅಥವಾ ಯಾರೋ ಇರ್ಬೋದು, ಹೆಣ್ಮಕ್ಳು ಇರ್ಬೋದು, ಗಂಡ್ಮಕ್ಳು ಇರಬೇಕು, ಯಾರೇ ಇರಬೇಕು, ಅದು ಯಾವ ಸಲುವಾಗಿದೆ, ಅದನ್ನು ಯಾವ್ದಕ್ಕೆ ಉಪಯೋಗ ಮಾಡಬೇಕು, ಎಷ್ಟು ಉಪಯೋಗ ಮಾಡಬೇಕು, ಅದನ್ನು ಬಂದನ್ನು ನಾವು ಮಾಡ್ಕೋಬೇಕಾಗ್ತದೆ. ಅವು ಸಾಮಾಜಿಕ ಜಾಲತಾಣದಲ್ಲಿ ಇದು ಜಗತ್ತಿನಲ್ಲಿ ಇದು ಎಲ್ಲರಿಗೂ ತಿಳಿಯಲಿ ಅಂತೇಳಿ ತಿಳ್ಕೊಂಡು ಅದನ್ನು ವಿಜ್ಞಾನಿಗಳು ಕಂಡಿಡ್ದಾರೆ. ಅದನ್ನು ಅದರದ್ದು ಉಪಯೋಗ ಹೆಂಗೆ ಮಾಡಬೇಕು ಅನ್ನೋದು ಹೇಳ್ಯಾರ ಭಾಳಷ್ಟು ಜನ. ಅದ್ರ ಬಗ್ಗೆ ಈಗ ಯಾವುದಕ್ಕೆ ಉಪಯೋಗ ಮಾಡಿ, ನೀವು ವಿದ್ಯಾದಕ್ಕೆ ಉಪಯೋಗ ಮಾಡ್ಕೊಂಡ್ರೆ ಅದನ್ನು ನಿಮಗೆ ಬೇಕಾದಂಥ ಮಾಹಿತಿ ಸಿಗ್ತದೆ. ಈಗ ಜನಸಂಖ್ಯೆ ಇದು ತಿಳ್ಕೊಂಡ್ರೆ ನಾನು ಒಂದು ಆಫೀಸ್ಗೆ ಹೋಗ್ಬೇಕಾಗತ್ತೆ, ಈಗ ನಿಮ್ಮ ಇಲ್ಲೇ ಕುತ್ಕೊಂಡು ನೀವು ಹೇಳ್ಬೋದು ಈ ಬೆಳಗಾವಿದ ಜನಸಂಖ್ಯೆ ಎಷ್ಟಿದೆ ಅಥವಾ ಯಾವುದೋ ಒಂದು ಮಾಹಿತಿ ಬೆಳಗಾವಿದಲ್ಲಿ ಎಷ್ಟು ಮಂದಿ ಸ್ವತಂತ್ರ ಯೋಧರು ಇದ್ದಾರೆ ಅದಾಗಿನಾಗ ಮಾಹಿತಿ ಸಿಗುತ್ತೆ. ಇಂಥದಕ್ಕೆಲ್ಲ ನಾವು ಉಪಯೋಗ ಮಾಡ್ಕೊಂಡು ಸಾಮಾಜಿಕ ಜಾಲತಾಣ ಯುವಕರಿಗೂ ಒಂದದದು ನಮ್ಮ ಇವರು. ಅದರಿಂದ ಯುವಕರು ಕೆಲವು ಯುವಕರು ಅದು ಎಲ್ಲ ಕಡೆಗೆ ಇರುವುದು. ರಾಮಾಯಣದಲ್ಲಿ ಇದ್ರು ಈಗೂ ಅವರು ರಾವಣ ಅವಾಗನೂ ಇದ್ದ ಈಗೂ ರಾವಣ ಇದಾನೆ, ದುರ್ಯೋಧನ ಅವಾಗನೂ ಇದ್ದ ಈಗೂ ದುರ್ಯೋಧನ ಇದಾನೆ. ಅದು ಸಮಾಜ ಜಾಲತಾಣದಲ್ಲಿ ದುರ್ಯೋಧನದ ಒಂದು ವಿಚಾರಗಳನ್ನು ಬರ್ತಾವೆ, ಮತ್ತು ಧರ್ಮರಾಯನ ವಿಚಾರಗಳು ಬರ್ತಾವೆ, ರಾಮನ ವಿಚಾರಗಳು ಬರ್ತಾವೆ, ಬಸವನವರ ವಿಚಾರಗಳು ಬರ್ತಾವೆ, ಎಲ್ಲ ವಿಚಾರಗಳು ಬರ್ತವೆ. ಈಗ ಬಸವನವ್ರ ವಿಚಾರ ನಾವು ತೊಗೊಂಡ್ರೆ ನಾವು ಒಳ್ಳೆಯವ್ರು ಹಾಕ್ತೇವೆ, ಮತ್ತು ಬಸವನವ್ರು ಏನು ಯಾರು ಅವನ್ನ ಬಿಟ್ಟು ಮತ್ತು ಆ ಬಸವನವ್ರ ವಿರುದ್ಧ ಮಾಡ್ತಕ್ಕಂಥ ವಿಚಾರಗಳನ್ನು

0: ಅವರಲ್ಲಿ ಯಾರೇ ಇರಲಿ, ನಾವು ಬಳಕೆಯನ್ನು ಮಾಡಬೇಕಾಗಿದೆ. ಉಳಿಕೆಯನ್ನು ಮಾಡೋದು ಭಾಳ ಮಹತ್ವದ್ದಲ್ಲ ಅದು, ಯಾಕಂದರೆ ಜೀವನ ಭಾಳ ದೀರ್ಘವಾಗಿರಲ್ಲದು. ನಾವು ದುಡಿದು ನಾವು ಬರೀ ಉಳಿಕೆ ಮಾಡ್ಕೊತ ಕೂತಂದರೆ ಉಪಯೋಗ ಮಾಡೋದು ಯಾವಾಗ? ಉಪಯೋಗ ಭಾಳ ಮುಖ್ಯದ, ಅದನ್ನು ಸದುಪಯೋಗ ಮಾಡ್ಕೋಬೇಕು ನಾವು. ಈಗ ಬಸವಣ್ಣವ್ರ ಕಾಲದಲ್ಲಿ ಅವ್ರು ಯಾವುದೋ ಸಂಗ್ರಹ ಮಾಡಬೇಡ ಅಂತ ಹೇಳ್ತಿದ್ರು, ಸಂಗ್ರಹ ಮಾಡಿರಿ, ದಾಸೋಹ ಮಾಡಿರ್ತಿದ್ರು. ಹೆಚ್ಚಾಗಿತ್ತಂದರೆ ದಾಸೋಹನ ಮಾಡಂತ ಹೇಳ್ಯಾರು ಅವರು. ಸತ್ಯ ಶುದ್ಧ ಕಾಯಕದೊಳಗೆ ಇರ್ರಿ, ದುಡೀರಿ, ಗಳಿಸ್ರಿ, ಹೆಚ್ಚು ಅನಿಸ್ತಂದ್ರೆ ಅದನ್ನ ದಾಸೋಹದಲ್ಲಿ ವಿನಿಯೋಗಿಸ್ರಿ ಅಂತೇಳಿ, ಉಳಿಕೆ ಮಾಡ್ರಿ ಅಂತೇಳಿ ಯಾವ ಕಾಲ. ಮತ್ತು ಈಗಿನ ಕಾಲದಲ್ಲೂ ಹಾಗೇ ಇದೆ. ಆರ್ಥಿಕ ಪರಿಸ್ಥಿತಿ ಈಗ ಭಾಳ ಸುಧಾರಣೆ ಆಗಿದೆ. ನಿಜವಾಗಿ ತಲಾದಾಯ ನಮ್ಮ ದೇಶದ್ದು ಅಥವಾ ನಮ್ಮ ಜನಾಂಗದ್ದು ತಲಾದಾಯ ಹೆಚ್ಚಾಗಿದೆ. ನಮ್ಮ ದೇಶದ್ದು ಉತ್ಪನ್ನ ಎಲ್ಲ ಹೆಚ್ಚಾಗಿದೆ. ಈಗ ಈಗ ಉಳಿಕೆ ಕಡೆ ನಾವು ಹೆಚ್ಚು ಗಮನ ಕೊಡೋದು, ಅದನ್ನು ಹೇಗೆ ಉಪಯೋಗ ಮಾಡಿ ನಾವು ದುಡಿದಿದ್ದನ್ನು ಅಥವಾ ನಮ್ಮ ಹತ್ತಿರ ಇದ್ದಂಥ ಹಣವನ್ನು ಹೇಗೆ ಖರ್ಚು ಮಾಡಬೇಕು ಅಥವಾ ಇದ್ದಂಥ ಸವಲತ್ತುಗಳನ್ನು ಹೇಗೆ ಉಪಯೋಗ ಮಾಡ್ಕೋಬೇಕು, ಈ ಥರ ದೃಷ್ಟಿಕೋನದ ಹೆಚ್ಚು ಚಿಂತನೆಗಳಾಗಬೇಕಾಗಿದೆ. ಈಗ ಉಳಿಕೆ ಆಗಲಿ, ಉಳಿಕೆ ಮಾಡಲೇಬೇಕು ಯಾರೇ ಆಗಲಿ. ಉಳಿಕೆ ನಾಳೆ ಅನ್ನೋದು ಒಂದು ಇದ್ದೇ ಇರೋದರಿಂದ ಉಳಿಕೆ ಇರಬೇಕು. ಅದು ಭಾಳಷ್ಟು ಹಿತಮಿತವಾಗಿ ಅದನ್ನೇ ನಾವು ದಿನ ಎಷ್ಟು ಉಳಿತು, ಎಷ್ಟು ಬಡ್ಡಿ ಬಂತು ಅದನ್ನ ಲೆಕ್ಕ ಹಾಕೋತ ಜೀವನ ಕಳೆಯೋದು ಬೇಡ. ಉಪಯೋಗ ಮಾಡಿದ ಅದೇ ಚಿಂತೆ ಒಳಗೆ ಹೋಗಬಾರದು, ಅದು ಹಿತಮಿತವಾಗಿರಬೇಕು. ಈಗ ದಾಸೋಹ ಕಲ್ಪನೆಯೊಳಗೆ ನಾವೆಲ್ಲರೂ ಇದ್ರೆ ಏನಾಗುತ್ತೆ? ಉಳಿಕೆ ಆಗಿ ಅವಶ್ಯಕತೆಯಲ್ಲ ಎಲ್ಲರೂ ನಾವು ದಾಸೋಹಿಗಳೇ ಆದರೆ ಉಳಿಸುವಂಥ ಪ್ರಶ್ನೆ ಏನು ಬರ್ತದೆ? ಉಳಿಸುವಂಥ ಅವಶ್ಯಕತೆನೇ ಇಲ್ಲ. ಆ್ಯಕ್ಚುಲಿ ನಾವು ಏನು ಮಾಡ್ತಾ ಇದ್ದೇವೆ? ಸಂಗ್ರಹಗಳನ್ನು ಮಾಡ್ತಾ ಇದ್ದೇವೆ. ಭಾಳಷ್ಟು ಹಿರಿಯ ನಾಗರಿಕರಲ್ಲಿ ತಪ್ಪು ಕಲ್ಪನೆಗಳಿದ್ದಾವೆ. ನಾವು ಭಾಳಷ್ಟು ಹಣವನ್ನು ಬ್ಯಾಂಕ್ನಲ್ಲಿ ಡಿಪಾಸಿಟ್ ಮಾಡಿಡಬೇಕು, ನಾಳೆ ಕೂಡಿಸಿಡಬೇಕು, ಮತ್ತು ಖರ್ಚು ಮಾಡೋದ್ನಾಗ ನಾವು ಹಿಂದೆ ಮುಂದೆ ನೋಡ್ತೇವೆ. ಈ ನಿಜವಾಗಿ 100 ರೂಪಾಯಿ ಖರ್ಚು ಮಾಡಿದ್ನಾಗ 10 ರೂಪಾಯಿ ಖರ್ಚು ಮಾಡಿದ್ರು ನಿಜವಾಗಿಯೂ ಖರ್ಚು ಮಾಡಿದಕ್ಕೆ ನನಗೂ ಸಮಾಧಾನ ಆಗೋಲ್ಲ, ಮತ್ತೊಬ್ರಿಗೆ ಯಾರಿಗೆ ಖರ್ಚು ಮಾಡೋಕೆ ಅವ್ರಿಗೂ ಸಮಾಧಾನ ಆಗೋಲ್ಲ. ಈಗ ನಾವು ಸಮಯಕ್ಕೆ ಅನುಗುಣವಾಗಿ ಈ ಎಲ್ಲಿ ಎಲ್ಲಿ ಖರ್ಚು ಮಾಡಬೇಕು ಅದನ್ನು ಯಥೇಚ್ಛವಾಗಿ ಖರ್ಚನ್ನು ಮಾಡಬೇಕಾಗ್ತದೆ. ಅದರ ಜೊತೆಗೆ ಆ ಖರ್ಚು ಹೇಗಿರಬೇಕು, ಮತ್ತೊಬ್ಬರಿಗೆ ಹಿತಾಗಬೇಕು, ತನಗೂ ಹಿತಾಗಬೇಕು, ಸಮಾಜಕ್ಕೂ ಹಿತಾಗಬೇಕು. ಖರ್ಚು ನಮ್ಮ ಹತ್ರ ದುಡ್ಡದ ಅಂತ ತಿಳ್ಕೊಂಡು ಉಳಿಕೆ ಮಾಡೋದು ಅಷ್ಟೇ ಒಂದು ಆತಂಕಕಾರಿ ಇದೆ, ಮತ್ತು ಖರ್ಚು ಮಾಡೋದು ಅಷ್ಟೇ ಆತಂಕಕಾರಿ. ಅದು ಹಿತಮಿತವಾಗಿರಬೇಕು ಯಾವುದಾಗಲಿ, ಅದು ಉಳಿಕೆ ಇರಲಿ ಅಥವಾ ಬಳಕೆ ಇರಲಿ ಅಥವಾ ನಮ್ಮ ಗಳಿಸೋ ಇರಲಿ, ನಮ್ಗೆ ಹಿತಮಿತವಾಗಿರಬೇಕು. ಮತ್ತು ನನಗೆ ಅನಿಸಿದ ಮಟ್ಟಿಗೆ ಬಸವಣ್ಣವ್ರು ಹೇಳಿದಂಥ ಸತ್ಯಶುದ್ಧ ಕಾಯಕದಲ್ಲಿ ನಾವಿದ್ದರೆ ಮತ್ತು ದಾಸೋಹವನ್ನು ಈ ಒಂದು ಪರಿಕಲ್ಪನೆಯೊಳಗೆ ನಮ್ಮ ಜೀವನವನ್ನು ಹಿರಿಯ ನಾಗರಿಕರಾಗಲಿ, ಯುವಕರಾಗಲಿ ಅಥವಾ ಯಾವ ರಾಜಕೀಯ ವ್ಯಕ್ತಿಗಳಾಗಲಿ ಈ ಒಂದು ದೃಷ್ಟಿಕೋನ ಬೆಳೆಸ್ಕೊಂಡ್ರೆ ಈಗೇನು ಉಳಿತಾಯ ಮಾಡಬೇಕು, ಉಳಿತಾಯ ಮಾಡ್ರಿ. ಉಳಿತಾಯ ಮಾಡಲಿಕ್ಕೆ ಏನೇ ತೊಂದರೆ, ಯಾರಿಗೆ ಏನು ಬೇಕಷ್ಟು ಯೋಜನೆಗಳಿದಾವ, ಬ್ಯಾಂಕ್ಗಳಿದಾವ, ಮತ್ತು ಬೇರೆ ಬೇರೆ ಅವಕಾಶಗಳಿದಾವ. ಅವಕಾಶಗಳು ಹೇಗಿದಾವ, ದುಡ್ಡು ಕಳ್ಕೊಂತ ಅವಕಾಶಗಳು ಹೆಚ್ಚಾಗ್ಲಿಕ್ಕತ್ತಾವ. ಈಗ ಸೈಬರ್ ಕ್ರೈಮ್ದಲ್ಲಿ ಈಗ ಹಣ ಕಳ್ಕೋದನ್ನ ಬ್ಯಾಂಕ್ನಲ್ಲಿನೂ ಸಹಿತ ಹಣ ಇಟ್ಟರೆ ಅದು ಸುರಕ್ಷತೆ ಐತಂತಕ್ಕಂಥದ್ದು ಇಲ್ಲ. ದಾಸೋಹಿಗಳಾದರೆ ಏನಾಕಿದ್ರೆ ಅಂಥದ್ದು ಏನು ಇದಾಗಿರ್ಬೋದು, ನಾ ದಾಸೋಹ ಮಾಡ್ಯಾನಂತ ಸಮಾಧಾನ ಬರ್ತದೆ. ಇಟ್ಟು ಚಿಂತೆ ಮಾಡೋಕಿತನು ಅದನ್ನು ಹೆಚ್ಚು ಸದುಪಯೋಗ ಮಾಡುವುದು ಒಳ್ಳೆಯದು.
1: ಸರ್, ಇನ್ನೊಂದು ಅಂದರೆ ಹಿರಿಯ ನಾಗರಿಕರು ತಮ್ಮ ಒಂದು ಸಂಧ್ಯಾ ಸಮಯದಲ್ಲಿ ಯಾವ ರೀತಿ ಹವ್ಯಾಸಗಳನ್ನು ಬೆಳೆಸ್ಕೊಂಡ್ರೆ ಅವರು ಸುಗಮವಾಗಿ ತಮ್ಮ ಮುಂದಿನ ಜೀವನವನ್ನು ನಡೆಸ್ಕೊಂಡು ಹೋಗಬಹುದು ಅಂತ, ಯಾವ ರೀತಿ ಹವ್ಯಾಸಗಳನ್ನು ಬೆಳೆಸ್ಕೋಬೇಕು ಸರ್?
0: ಹಿರಿಯ ನಾಗರಿಕರಿಗೆ ಅವರಿಗೆ ಈ ಒಂದು ದೃಷ್ಟಿಯಿಂದ ಈ ಹಳ್ಳಿಗಾಡಿನಲ್ಲಿ ಹಿರಿಯ ನಾಗರಿಕರಿದ್ದಾರೆ, ಅವ್ರು ಯಾವ ಹವ್ಯಾಸಗಳನ್ನು ಬೆಳೆಸ್ಕೋಬೇಕು? ಯಾಕಂದ್ರೆ ನಿತ್ಯ ಅವರಿಗೆ ಏನದಾವೆ, ಒಂದಿಲ್ಲ ಒಂದು ಕೆಲಸ ಇರ್ತದೆ. ಅವರಿಗೆ ಹೊಲಕ್ಕೆ ಹೋಗ್ತಾರೆ, ದನಗಳು ಮೇಯಿಸ್ಲಿಕ್ಕೆ ಹೋಗ್ತಾರೆ, ದನಗಳು ನೋಡ್ಲಿಕ್ಕೆ ಹೋಗ್ತಾರೆ, ಅಥವಾ ಯಾರೋ ಒಬ್ಬರು ಯಾವುದೋ ಒಂದು ಕೆಲಸ, ಹಬ್ಬ ಹರಿದಿನ ಇವೆಲ್ಲ ಅದರಲ್ಲಿ ಅವರು ತಲ್ಲೀನರಾಗಿರ್ತಾರೆ ಅಥವಾ ಇನ್ವಾಲ್ವ್ ಆಗಿರ್ತಾರೆ. ಆದರೆ ಈ ಶಾಲೆಯಲ್ಲಿರ್ತಕ್ಕಂಥ ನಾವೇನು ಹಿರಿಯ ನಾಗರಿಕರಿದ್ದೇವಲ್ಲ, ಇವರಿಗೆ ಸಮಯದ ಹೇಗೆ ಕಳಿಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಸಮಯ ಸದುಪಯೋಗ ಮಾಡ್ಕೋಬೇಕಾದ್ರೆ ಹವ್ಯಾಸಗಳು ಬೇಕಾಗ್ತವೆ. ಮತ್ತು ಶಹರವಸ್ತೆಯಲ್ಲಿ ಭಾಳಷ್ಟು ಕಾರ್ಯಕ್ರಮಗಳಿರ್ತವೆ, ಅದು ಸಂಗೀತ ಇರಬಹುದು ಅಥವಾ ಯಾವುದೋ ಒಂದು ರಾಜಕೀಯ ಸಭೆ ಇರಬಹುದು ಅಥವಾ ಸಾಮಾಜಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರ್ಬೋದು, ಸಾಹಿತ್ಯಿಕ ಕಾರ್ಯಕ್ರಮಗಳು ಇರ್ಬೋದು. ಆ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿಕ್ಕೆ ಅವರು ಪ್ರಯತ್ನ ಮಾಡಿರಿ. ಒಂದು ಇದೊಂದು ಹವ್ಯಾಸನ್ನು ಬೆಳೆಸ್ಕೋಬಹುದು. ಅದರ ಜೊತೆಗೆ ಸಮಾಜ ಕಾರ್ಯದಲ್ಲಿ ಅವ್ರು ತೊಡಸ್ಕೊಂಡ್ರೆ ಏನಾಗುತ್ತೆ, ಅವ್ರ ಸಮಯದ ಅಭಾವದ ಪ್ರಶ್ನೆನ ಬರೋದಲ್ಲ, ಯಾವುದೋ ಒಂದು ಕೆಲಸದಲ್ಲಿ ಇರ್ತಾರೆ ಹೋಗ್ತಾರೆ, ಅಲ್ಲಿ ಆ ಒಂದು ಸಾಮಾಜಿಕವಾಗಿ ಏನು ಅದು ಅವರು ಹೆಚ್ಚೆಚ್ಚು ಆ ಕಾರ್ಯಕ್ರಮ ಚಟುವಟಿಕೆಗಳಲ್ಲಿ ಭಾಗವಹಿಸಿದ್ರೆ ನಡೀತದೆ. ಸಾಹಿತ್ಯಿಕವಾಗಿ ಮಾಡಬಹುದು, ಈಗ ನಾವು ಇಲ್ಲಿಂಥ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬಹುದು. ಅದರ ಜೊತೆಗೆ ಅವರು ಭಾಳಷ್ಟು ಶ್ರೀಮಂತರಿದ್ದರೆ ಜನಹಿತ ಕಾರ್ಯಕ್ರಮಗಳನ್ನು ಅವ್ರ ಚಟುವಟಿಕೆಗಳನ್ನು ಅವರು ರೂಪಿಸಬಹುದು. ಈಗ ಸಂಘ ಸಂಸ್ಥೆಗಳನ್ನು ಮಾಡಬಹುದು, ಭಾಳ ಸಂಘ ಸಂಸ್ಥೆಗಳಿದಾವೆ, ಆ ಸಂಘ ಸಂಸ್ಥೆಗಳಿಗೆ ಸದಸ್ಯರಾಗಬೇಕು ಅವರು. ಅದು ಹಣ ಗಳಿಕೆ ಇದ್ದಂಥ ಸಂಸ್ಥೆಗಳಿಗಿಂತ ಸಾಮಾಜಿಕವಾಗಿ ಮತ್ತು ಇಂಥ ಚಿಂತನ ಪರವಾದಂಥ ಚಟುವಟಿಕೆಗಳಲ್ಲಿ ಹಮ್ಮಿಕೊಳ್ತಕ್ಕಂಥ ಕಾರ್ಯಕ್ರಮ, ಈಗ ಸಾಹಿತ್ಯ ಪರಿಷತ್ ಅದ ತಿಂಗಳಿಗೊಂದು ಕಾರ್ಯಕ್ರಮ ಮಾಡ್ತದೆ, ಮತ್ತು ಯಾವ ಸಮ್ಮೇಳನ ಮಾಡ್ತಾರೆ, ಮತ್ತು ಕೆಲವು

0: ಸ್ವಯಂ ಸೇವಾ ಸಂಸ್ಥೆಗಳದಾವ, ಜನರಿಗೆ ಸಹಾಯ ಮಾಡ್ತಕ್ಕಂತ ಎಷ್ಟೋ ಕಾರ್ಯಕ್ರಮಗಳದಾವ. ಈಗ ನನಗೆ ಮಟ್ಟಿಗೆ ಸರ್ಕಾರದಲ್ಲಿ ಹಿರಿಯ ನಾಗರಿಕರು ಬಹಳಷ್ಟು ಯೋಜನೆಗಳಲ್ಲಿ ಅವರು ತೊಡಸ್ಕೋಬಹುದು. ಆ ಒಂದು ಯೋಜನೆಗಳಲ್ಲಿ ಭಾಗವಹಿಸಿದ್ರೆ ಅವರ ಅನುಭವನು ಉಪಯೋಗ ಆಗ್ತದೆ. ಅಂಥ ವ್ಯವಸ್ಥೆಗಳನ್ನು ಅವರು ಬೆಳೆಸ್ಕೋಬಹುದು. ಸಾಕಷ್ಟು ಅವಕಾಶಗಳದಾವ. ಈಗಿನ ಅವಕಾಶಗಳು ಕೊರತೆ ಏನಿಲ್ಲ. ಹವ್ಯಾಸ ಬೆಳೆಸ್ಕೊಳ್ಳಿಕ್ಕೆ ಹಿರಿಯ ನಾಗರಿಕ ಸಾಕಷ್ಟು ಅನುಕೂಲಗಳಿದಾವೆ, ಅವಕಾಶಗಳಿದಾವೆ. ಆದರೆ ಅವ್ರಿಗೆ ಗೊತ್ತಿಲ್ಲ. ಅವರು ಏನು ಮಾಡ್ತಾ ಇದ್ದಾರೆ, ನಾನೊಬ್ಬ ಅಧಿಕಾರಿ ಇದ್ದೆ ಅಥವಾ ಯಾವುದೋ ಸ್ಥಾನಮಾನದಲ್ಲಿದ್ದೆ, ಜನರು ಕೂಡಿ ಬೆರ್ತಿಲ್ಲ ಅವರು. ಕೆಲವು ಮಂದಿ ಅಂಥವ್ರಿಗೆ ಸ್ವಲ್ಪ ಯಾವುದೋ ಹವ್ಯಾಸ ಇರೋದಿಲ್ಲ, ಅದು ಸ್ವಲ್ಪ ಸಮಸ್ಯೆ ಆಗುತ್ತೆ. ಅಂಥವ್ರು ಸಹಿತ ಆ ಒಂದು ಬಿರುದು ಭಾವಲಿ ಅಥವಾ ನಾನು ಒಂದು ಪದವಿ ಒಳಗಿದ್ದೆ ಅಥವಾ ನಾನು ದೊಡ್ಡ ಹುದ್ದೆ ಒಳಗಿದ್ದೆ ಅವನ್ನೆಲ್ಲ ಮರೆತು ನಾನು ಒಬ್ಬ ಸಾಮಾನ್ಯ ಮನುಷ್ಯ ಅಂತೇಳಿ ಮೊದಲೇ ಹವ್ಯಾಸದನ್ನು ಬೆಳೆಸ್ಕೋಬೇಕು. ನಾನು ಸಾಮಾನ್ಯ ಮನುಷ್ಯ, ನಾನು ಒಬ್ಬ ಎಲ್ಲರೂ ಕೂಡಿ ಬೆರ್ತ್ ಬಾಳತಕ್ಕಂತ ಒಬ್ಬ ಸಂಘಜೀವಿ ಅಂತಕ್ಕಂತ ಒಂದು ದೊಡ್ಡ ಹವ್ಯಾಸ ಇದು. ಅದನ್ನ ಬೆಳೆಸ್ಕೊಂಡ್ರೆ ಅವ್ರಿಗೇನಾಕದೆ, ಈಗೇನು ಇದ್ದಿರ್ತದಲ್ಲ, ಜನರು ಕೂಡಿ ಬೆರೆಯೋದು, ಮನೆಯವ್ರಿಗೆ ಕೂಡಿ ಬೆರಲಿಕ್ಕೆ ಆಗೋಲ್ಲ, ಹೊರಗಿನವ್ರಿಗೂ ಕೂಡಿನೂ ಬೆರಲಿಕ್ಕೆ ಆಗೋಲ್ಲ. ಅವರಿಗೆ ಆ ಒಂದು ಸ್ಥಿತಿಗತಿಯಿಂದ ಅವರು ಸಂಘಜೀವಿ ಆಗ್ಬೋದು ಅಥವಾ ಮನೆಯವ್ರ ಕೂಡಿನ ಒಂದು ಹವ್ಯಾಸ ಮನೆಯೊಳಗನ ಒಂದು ಹವ್ಯಾಸ ಬೆಳೆಸ್ಕೋಬಹುದು. ಯಾವುದೋ ಒಂದು ಚಟುವಟಿಕೆ ಮಾಡೋದು, ಗಾಢ ಇದು ಕೈತೋಟ ಮಾಡಬಹುದು, ಇಂಥವೆಲ್ಲ ಹವ್ಯಾಸ ಬೇಕಾದ ಸಾಕಷ್ಟು ಹವ್ಯಾಸಗಳದಾವ. ಈಗ ಬರೀ ಒಂದು ಮಾಹಿತಿಯನ್ನು ಇದ ಸಂಗ್ರಹ ಮಾಡಬಹುದು. ಅವರು ಬೆಳಗಾವಿ ಜಿಲ್ಲಾದ್ದು ಏನು ಮಾಹಿತಿ ಅದ ಅಂತ ಸಂಗ್ರಹ ಮಾಡ್ಕೋತು ಕೂತ್ರೆ ಅವ್ರ ಆಯುಷ್ಯನ ಕಳೆದು. ಅಂಥ ಒಂದು ಇಂಥ ವಿಧಾಯಕ ಕೆಲಸಗಳು ಅದರಲ್ಲಿ ಆ ಅಂತ ವ್ಯವಸ್ಥೆಗಳನ್ನು ಅವರು ಬೆಳೆಸ್ಕೋಬಹುದು.
1: ಖಂಡಿತ ಸರ್. ಸರ್, ಈಗ ತಾವು ಹಿರಿಯ ನಾಗರಿಕರಿಗಾಗಿ ವೃದ್ಧರ ಬದುಕಿನ ನೋವು ನಲುವಿನ ಸಂಗ್ರಹ ಅನ್ನುವಂತ ಒಂದು ಪುಸ್ತಕದ ಸಂಪಾದನೆಯನ್ನ ಕೂಡ ಮಾಡ್ತೀರಾ, ಅದ್ರ ಬಗ್ಗೆ ಹೇಳೋದಾದ್ರೆ ಸರ್.
0: ಭೌತರವಾಗಿ ನಾವು ಈ ಪುಸ್ತಕನ ನಾವು ಹಿರಿಯ ನಾಗರಿಕರ ಹಿತಚಿಂತನೆ ಯಾರ ಹೊಣೆ ಅಂತಕ್ಕಂಥ ಒಂದು ಪುಸ್ತಕವನ್ನು ಸಂಪಾದನೆ ಮಾಡಿದ್ದು. ಆರ್ ಆರ್ ಸವದತ್ತಿ ಅಂಥೇಳಿ ನಮ್ಮ ಗೆಳೆಯರವರು, ಅವರು ಹಿರಿಯ ನಾಗರಿಕರ ಬಗ್ಗೆ ಭಾಳಷ್ಟು ಹೋರಾಟಗಳನ್ನು ಮಾಡಿದರು ಮತ್ತು ಹಿರಿಯ ನಾಗರಿಕರ ಬಗ್ಗೆ ಏನಾರು ಅವರು ಹಿರಿಯ ನಾಗರಿಕರಿಗೆ ಏನಾರು ಅವರು ಇದ್ದಂಥ ಅನುಕೂಲತೆಗಳೇನು, ಕಾನೂನುಗಳೇನು, ಇವನ್ನೆಲ್ಲ ತಿಳಿಸಬೇಕು. ಅವರ ನೋವು ನದಿಗಳಲ್ಲಿ ನಾವು ಎಲ್ಲ ಅವರಿಗೆ ಒಂದು ಪುಸ್ತಕ ರೂಪ ಲಿಖಿತ ರೂಪದಲ್ಲಿ ಪುಸ್ತಕ ಮಾಡತಕ್ಕಂಥ ಒಂದು ಯೋಜನೆಯನ್ನು ಅವರು ಹಾಕೊಂಡ್ರು. ಅದಕ್ಕೆ ನಾನು ಅವ್ರ ಕೂಡ ಕೈ ಜೋಡಿಸಿದೆ. ಆ ಪುಸ್ತಕದಲ್ಲಿ ಬಂದಂಥ ಕೆಲವು ವಿಷಯಗಳು, ಹಿರಿಯ ನಾಗರಿಕರು ಭಾಳಷ್ಟು ಯಾತನೆಗಳನ್ನು ಅನುಭವಿಸಿದ್ದಾರೆ ತಮ್ಮ ಅನುಭವ. ಅದು ಸುದ್ದಿ ಮಾಧ್ಯಮ ಪತ್ರಿಕೆಗಳಲ್ಲಿ ಬಂದಿತ್ತು ಅಥವಾ ಮತ್ತೆಲ್ಲಿ ಬಂದಿತ್ತು, ಇವನ್ನೆಲ್ಲ ಸಂಗ್ರಹ ಮಾಡಿ ನಾವು ಒಂದು ಪುಸ್ತಕ ಮಾಡಿದ್ವಿ. ಆ ಪುಸ್ತಕವನ್ನು ಮಾಡಿದ ನಂತರ ಭಾಳಷ್ಟು ಜನ ಅದನ್ನು ಕೊಂಡು ಓದಿದ್ದಾರೆ. ನಾವು ಕೊಟ್ಟೇವೆ ಅವರಿಗೆ, ಹಾಗೆ ಉಚಿತವಾಗಿ ಓದ್ರಿ ಅಂತೇಳಿ ಕೊಟ್ಟೇವೆ. ಆ ಓದಿದಂಥ ಪುಸ್ತಕದ ಅನುಭವಗಳ ಮೇಲೆ ಕೆಲವು ಜನರು ತಮ್ಮ ಜೀವನವನ್ನು ಪರಿವರ್ತನೆ ಮಾಡಿಕೊಂಡು ನಮಗೆಲ್ಲ ಹೇಳಿದಾರೆ ಅವರು, ಇದು ಹೊಣೆ ನಮ್ಮದು ಐತಿ, ಹೊಣೆ ಮತ್ತೊಬ್ಬರ ಮೇಲೆ ಹಾಕೋದು ಬೇಡ, ಹಿರಿಯ ನಾಗರಿಕರ ಹಿತಚಿಂತನೆ ನಮ್ಮ ಚಿಂತನೆ ನಾವು ಮಾಡ್ಕೋಬೇಕು ಮತ್ತು ಆದಷ್ಟು ಮಟ್ಟಿಗೆ ನಾವು ಎಚ್ಚರಿಕೆಯಿಂದ ಇರಬೇಕು. ಈ ವೃದ್ಧಾಪ್ಯದಲ್ಲಿ ಏನಾಗ್ತೈತಿ, ಜನ ಏನು ಮಾಡ್ತಾರೆ, ಭಾಳ ನಂಬಿಕೆಯನ್ನು ಹುಡಿಸ್ತಾರೆ, ನಂಬಿಕೆ ಹುಡಿಸಿ ಮೋಸ ಮಾಡ್ತಕ್ಕಂಥ ಸಂಗತಿಗಳಿದಾವೆ. ನನಗೊಂದು ಈ ಪುಸ್ತಕ ಬರೆದಾಗ ಪುಸ್ತಕವನ್ನು ಸಂಪಾದನೆ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಒಬ್ಬರು ನಮ್ಮ ಗೆಳೆಯರು ಹೇಳಿರೋರು, ಅವರು ಒಬ್ಬ ದೊಡ್ಡ ವೈದ್ಯಾಧಿಕಾರಿ ಆಗಿದ್ದರು, ಅವರು ವೃದ್ಧಾಪ್ಯ ಬಂತು, ಅವರು ಮಕ್ಕಳು ಭಾಳ ದೊಡ್ಡ ದೊಡ್ಡ ಒಂದು ಹುದ್ದೆ ಒಳಗಿದ್ದರು. ಅವರು ಬಾಂಬೆಯಲ್ಲಿ ದೊಡ್ಡ ಹುದ್ದೆ ಅಂದರೆ ಅವರಿಗೆ ಮತ್ತೊಂದು ಒಂದು ವಿಮಾನ ಏನಾದರೂ ಸಿಗಲಿಲ್ಲ ಅಂದರೆ ಮತ್ತೊಂದು ವಿಮಾನ ಸ್ಟ್ಯಾಂಡ್ ಬೈ ವಿಮಾನ ಅಂತ ಒಂದು ಹುದ್ದೆ ಒಳಗಿದ್ದರು ಅವರೆಲ್ಲ. ಅವರು ಒಂದು ಅವರ ತಂದೆ ತಾಯಿಗಳು ಒಂದು ಹಳ್ಳಿ ಒಳಗಿದ್ದರು, ಅವ್ರ ದೊಡ್ಡ ವಾಡಿ ಇತ್ತಂತ ಗೊತ್ತು. ಅದನ್ನು ಅವ್ರು ಇಬ್ಬರು ಮಂದಿ ಅವ್ರದ ಮಕ್ಕಳು ಆ ವಾಡೆ ಮಾರ್ಲಿಕ್ಕೆ ಹೆಚ್ಚಿರಂಥವ್ರು, ನಮಗೆ ನಾವು ನಿಮ್ಮನ್ನೆಲ್ಲ ಸಾಕಿಸ್ತೇವೆ ಸಲ್ಲಿಸ್ತೇವೆ ಅಂತೇಳಿ ತಿಳ್ಕೊಂಡು ಅದು ಅವರು ನಂಬಿಕೆ ಮಾಡಿ ಏನು ಮಾಡಿದರು, ಆ ವಾಡೆಯನ್ನು ಮಾರು ಅಂತ ಅವರು ನಿಜವಾಗಿ ವೈದ್ಯಕೀಯ ಕ್ಷೇತ್ರದಲ್ಲಿ ಇರೋದಂತ ಭಾಳ ಜನ ಭೇಟಿ ಹಾಕಿದ್ರು ಅವರಿಗೆ. ಅದು ನಂಬಿಕೆ ಮೇಲೆ ಮಾರಿದ ನಂತರ ಏನಾಯ್ತು ಅವರಿಗೆ, ಅವರಿಗೆ ಹೋದ ನಂತರ ಅವರು ಯಾರೋ ಒಬ್ಬರು ನೋಡ್ಕೊಳ್ಳಿಲ್ಲ ಅವ್ರನ್ನ. ಲಾಸ್ಟಕ್ಕೆ ಅವರು ವೃದ್ಧಾಶ್ರಮಕ್ಕನ ಮರಿ ಹೋಗ್ತಕ್ಕಂಥ ಒಂದು ಸಂಗತಿ ಬಂತಂತೆ. ಆ ಸಂಗತಿ ಬಂದಾಗ ಅವರು ವೃದ್ಧಾಶ್ರಮಕ್ಕೆ ಹೋಗ್ಬೇಕಾದ್ರೆ ಅಲ್ಲಿಯೂ ಹಣ ಕೇಳ್ತಾರಲ್ಲ, ಅದಕ್ಕೆ ಅವರು ಆ ವೈದ್ಯರು ಏನು ಮಾಡಿ ತಮ್ಮ ಹೆಂಡತಿಯದಲ್ಲಿದ್ದಂಥ ಬಂಗಾರ ಇವೇನಿದೆ ಉಡುಗೆ ತೊಡುಗೆ ಇದ್ದಿರ್ತಾವಲ್ಲ ಅವನ್ನೆಲ್ಲ ಮಾರಿ ಅದೊಂದು ವೃದ್ಧಾಶ್ರಮ ಸೇರಂತೆ. ಆ ವೃದ್ಧಾಶ್ರಮ ಸೇರಿದಾಗ ಆ ಸುತ್ತಮುತ್ತ ಊರವರು ಬಹಳ ಮಂದಿ ಹೋದ್ರಂತ ಅವ್ರ ಹತ್ರ ಅಲ್ಲಿ ನೋಡ್ಲಿಕ್ಕೆ ಮಾಡ್ಲಿಕ್ಕೆ. ಅಲ್ಲಿ ಮ್ಯಾನೇಜರ್ ಕೇರ್ ಅಂತಾರೆ, ಇವ್ರು ಏನಿದ್ರು ರೀ ಇಷ್ಟು ಮಂದಿ ಬರ್ಲಿಕ್ಕತ್ತೀರಿ ನೀವು, ಇಂಥ ವ್ಯಕ್ತಿ ಇಲ್ಲಿ ಹೆಂಗ್ ಬಂದ್ರು ಇವರು? ಇಲ್ಲ ರೀ, ಅವ್ರದ್ದು ಶ್ರೀಮಂತಿಕೆ ಅಥವಾ ಅವ್ರದ್ದು ಹಿನ್ನೆಲೆ ಎಲ್ಲ ನೋಡ್ರೆ ಅವ್ರು ನಿಜವಾಗಿಯೂ ಅವ್ರನ್ನ ನಾವು ಈ ಸ್ಥಿತಿ ಒಳಗೆ ನೋಡ್ತಕ್ಕಂಥದ್ದು ನಮಗೆ ನಿಜವಾಗಿ ಭಾಳ ಖೇದಕರವಾದಂಥ ಸಂಗತಿ. ಇಂಥ ವಿಚಾರಗಳು ಸಹಿತ ಈ ಪುಸ್ತಕದಿಂದ ನಮ್ಗೆ ಗೊತ್ತಾದವು. ಇಂಥ ವಿಚಾರಗಳು ಸಹಿತ ಇಂಥ ಮೋಸಗಾರರು ಇದ್ದಿರ್ತಾರೆ. ಮತ್ತು ಬಾಂಬೆ ಒಳಗೆ ಒಬ್ಬರು ತಾಯಿ, ಆಕೆ ಹೆಸರಲ್ಲಿ ಇತ್ತಂಥ ಒಂದು ಮನೆ, ಅವ್ರ ಮಗ ಏನು ಮಾಡ್ತಾನೆ ಅದನ್ನು ತನ್ನ ಹೆಸರಲ್ಲಿ ಮಾಡ್ಕೋತಾನು. ಅವ್ರ ತಾಯಿ ಎಲ್ಲೋ ಯಾವುದೋ ಒಂದು ಊರಿಗೆ ಇರ್ತಾಳೆ, ಬಂದು ನೋಡ್ತಾರೆ ಆ ಕೀಲಿ ಹಾಕಿದ್ದಿತ್ತದು, ಯಾಕೆ ಹಾಕಿ ಹೋದ್ರು ಇಲ್ಲಿ ಹೋದ್ರು ಅಂತೇಳಿ. ಮುಂದೆ ಅವರು ಬಂದ ಬಳಿಕ ಇದು ನಿನ್ನ ಮನೆಯೆಲ್ಲ ಅದಿಲ್ಲ ಅಂತ ಹೇಳ್ತಕ್ಕಂಥ ಒಂದು ಸಂಗತಿಯನ್ನು ಎಲ್ಲ ಗೊತ್ತಾಗಲ್ಲ ಅವರಿಗೆ. ಅವಾಗ ಅವರು ಹೋರಾಟ ಮಾಡಿ ಆ ಮನೆಯನ್ನು ತಮ್ಮ ಮಾಡ್ಕೋಬೇಕಾಗುತ್ತೆ. ಇಂಥ ಭಾಳ ಸಂಗತಿಗಳು ಈ ಪುಸ್ತಕ ಮಾಡೋದ್ರಿಂದ ನಮ್ಗೆ ಗೊತ್ತಾದ್ದು. ಈಗ ನಾವು ಮತ್ತೊಂದು ಪುಸ್ತಕ ಮಾಡ್ತಾ ಇದ್ದೇವೆ ನಿಜವಾಗಿ, ಅದು ಸಂಪಾದನೆ ಗ್ರಂಥ ಮಾಡ್ತಾ ಇದ್ದೇವೆ. ಅದು ಇವೆಲ್ಲ ಈ ಮಾಧ್ಯಮದಲ್ಲಿ ಬಂದಂಥ ಈ ಪುಸ್ತಕದಲ್ಲಿ ನಾವು ಹಾಕಿವಿ. ಮಾಧ್ಯಮದಲ್ಲಿ ಬಂದು ಅಥವಾ ನಾನು ಹಿರಿಯ ನಾಗರಿಕನಾಗಿ ನಾವು ಏನು ನೀವು ಕೇಳಿರಲ್ಲ ಈಗ ನಿಮ್ಮ ನೋವು ನವಲಿಗಳು ಏನದಾವ ಅಥವಾ ಹಿರಿಯ ನಾಗರಿಕರ ಬಗ್ಗೆ ವಿಚಾರ ಅವ್ರ ಮಹತ್ವ ಏನು ಇದನ್ನೆಲ್ಲ ಕೇಳಿ ಇದೆಲ್ಲ ನಾವು ಊಹಾಪೋಹೆ ಮಾಡಿ ಬರೆಯೋದು ಬೇಡ. ವಾಸ್ತವತೆ ನಿಜವಾದಂಥ ಹಿರಿಯ ನಾಗರಿಕನ ಹಬ್ಬಗಳನ್ನು ದಾಖಲಾತಿ ಮಾಡಿಸೋದಾಗಿ ನಾವು ಈಗ ಒಂದು ಸ್ವಂತ ಒಂದು 70-75 ಜನರ ಸ್ವಂತ ಅನುಭವಗಳು ಅವರ ಸ್ವ ಅನುಭವಗಳನ್ನು ದಾಖಲಾತಿ ಮಾಡ್ತಕ್ಕಂಥ ಒಂದು ಸಂಪಾದನೆ ಗ್ರಂಥ ಮಾಡ್ಬೇಕಂತ ವಿಚಾರದೆ. ಅದು ಈಗಾಗಲೇ ನಾವು ಒಂದು 20 ಜನರದ್ದು ಸ್ವ ಅನುಭವಗಳನ್ನು ನಾವು ಸಂಗ್ರಹ ಮಾಡೇವೆ. ಮುಂದೆ ಅದೆಲ್ಲ ಒಂದು 70-75 ಮಂದಿ ಆಯ್ತು ಒಂದು ಪುಸ್ತಕ ಮಾಡಬಹುದು.
1: ಸರ್, ಈಗ ತಾವು ತಮ್ಮ ಸಂಧ್ಯಾ ಸಮಯವನ್ನು ಯಾವ ರೀತಿ ಕಳೀತಾ ಇದ್ದೀರಾ ಅಂತ?
0: ಮೊದಲೇದಾಗಿ ನಾನು ಈ ಸರ್ಕಾರಿ ನೌಕರಿ ಸೇರಬೇಕು ಅಥವಾ ಬಿಡಬೇಕು ಅಂತಕ್ಕಂಥ ಒಂದು ಭಾಳಷ್ಟು ನಾನು ಒಕ್ಕಲ್ತನ ಮಾಡಬೇಕು ಅಥವಾ ಜನರ ಕೂಡ ಇರಬೇಕಂತಕ್ಕಂಥ ಒಂದು ವಿಚಾರ ಭಾಳ ಇತ್ತು ನನಗೆ. ನಾನು ಯುವಕನಾಗಿದ್ದಾಗ ಅಥವಾ ನಾನು ವಿದ್ಯಾಭ್ಯಾಸವನ್ನು ಮುಗಿಸಿದಾಗ ಅದರೂ ಅನುಕೂಲ ಆಗಲಿಲ್ಲ ನನಗೆ. ಯಾಕಂದರೆ ನಾನು ನೌಕರಿಗೆ ಬರಬೇಕಾಯಿತು. ನೌಕರಿ ಬಂದ ನಂತರನೂ ಸಹಿತ ನಾನು ನೌಕರಿ ಬಿಡಬೇಕಂತೇಳಿ LLB ಮಾಡಿದೆ ನಾನು. ಅವಾಗೂ ಯಾವುದೋ ಒಂದು ಕಾರಣದಿಂದ ನಾನು ವಕೀಲಿಕೆನೂ ಮಾಡಲಿಕ್ಕೆ ಆಗಲಿಲ್ಲ. ನಾನು ನೌಕರಿ ಮಾಡಿದ್ಮೇಲೆ ಭಾಳಷ್ಟು ನಾನು ಒಂದು ಪರಿಧಿ ಒಳಗಿದ್ದಂಗೆ ಅನಿಸ್ತಿತ್ತು ನನಗೆ. ಅಂದರೆ ಒಂದು ಯಾವುದೋ ಒಂದು ಸ್ವಾತಂತ್ರ್ಯವನ್ನು ಸ್ವಲ್ಪ ಹಿಡಿತದಲ್ಲಿ ಅಂತ ಅಂಕುಶದಲ್ಲಿದ್ದಂಥ ಒಂದು ವಾತಾವರಣದಲ್ಲಿ ಇತ್ತು. ನನಗೇನು ಸಾಧ್ಯ ಆಯಿತು ಅದನ್ನೆಲ್ಲ ಮಾಡಿದೆ. ಅದು ನಾನು ಯಾವಾಗ ನಂದು ನಿವೃತ್ತಿ ಆಯ್ತಲ್ಲ ನನಗೆ ಉತ್ತರವಾಗಿ ನನಗೊಂದು ದೊಡ್ಡ ಸ್ವಾತಂತ್ರ್ಯ ಸಿಕ್ಕಂಗೆ ಅನಿಸ್ತು. ಮತ್ತು ಇಲ್ಲಿವರೆಗೆ ನನಗೆ ಸಮಯದ ಏನಪ್ಪ ಯಾವಾಗ ಏನು ಕಳಿಬೇಕು ಅಥವಾ ಸಮಯ ಹೋಗೋಲ್ಲ ಅಂತಕ್ಕಂಥ ಒಂದು ಏನು ಅಂಥ ಒಂದು ಸಮಸ್ಯೆ ಸನ್ನಿವೇಶ ಪರಿಸರ ನನಗೇನು ಬಂದಿಲ್ಲ. ಆದರೆ ಯಾಕೆ ಬಂದಿಲ್ಲ ಅಂತಂದರೆ ನಾವೆಲ್ಲ ಜನರ ಕೂಡ ಇದ್ದವರು. ನಾನು ನೌಕರಿ ಒಳಗಿದ್ದಾಗೂ ಸಹಿತ ಜನರು ಕೂಡ ಇದ್ದೆ. ಅವಾಗೂ ನಾವು ಭಾಳಷ್ಟು ಸಂಘ ಸಂಸ್ಥೆಗಳನ್ನು ಮಾಡಿದ್ವಿ. ನಾವು ಬಿಜಾಪುರದಲ್ಲಿ ಒಂದು ಬಯಲು ಸೀಮೆ ಸಾಹಿತ್ಯ ವೇದಿಕೆ ಅಂತೇಳಿ ಮಾಡಿದ್ವಿ. ನಂತರ ಅಲ್ಲೊಂದು ಸಾಮಾಜಿಕವಾಗಿ ಆಗ್ತಕ್ಕಂಥ ಒಂದು ಸಂಸ್ಥೆನೂ ಮಾಡಿದ್ವಿ, ಎರಡು ಮಾಡಿದ್ವಿ. ನಂತರ ಇಲ್ಲಿ ಬೆಳಗಾವಿಗೆ ಬಂದಾಗ ಭದ್ರವಾಗಿ ಇಲ್ಲಿ ಒಂದು ಸಾಹಿತ್ಯಿಕ ವಾತಾವರಣದಲ್ಲಿ ಅಥವಾ ಒಂದು ಏನೋ ಒಂದು ಕೊರತೆ ಇದ್ದಂಗೆ ಕಾಣಿದ್ ನನಗೆ. ಅವಾಗ ನಾವು ಸಮಾನ ಮನಸ್ಕರು ಕೂಡಿ ಹೊಂಬೆಳಕು ಸಾಂಸ್ಕೃತಿಕ ಸಂಘ ಅಂತೇಳಿ ಮಾಡಿದ್ವಿ. ಅದು ಈ 25 ವರ್ಷ ಆಗ್ತಾ ಇದೆ. ಅದು ಅದನ್ನು ನಡೆಸ್ಕೊತ ಬಂದೇವೆ ನಾವು. ಅದರ ಜೊತೆ ಜೊತೆಗೆ ನಾನು ಇಲ್ಲಿ ಭಾಳಷ್ಟು ಸಂಸ್ಥೆಗಳಿದಾವೆ, ಸಾಹಿತ್ಯಿಕವಾಗಿದ್ದವು, ಆರ್ಥಿಕ. ನಾವು ಜನಪರ ಸೇವಾ ಸಂಸ್ಥೆಗಳು ಮಾಡಿದ್ವಿ. ಜನಪರ ಸೇವಾ ಸಂಸ್ಥೆಯಿಂದ ಭೂತರವಾಗಿ ನನಗೆ ಶಿಮಟಿಗೆ ಭಾಳ ಜನರಿಗೆ ಕಾನೂನು ಸಲಹೆಗಳನ್ನು ಮಾಡಿದ್ವಿ, ಕಾನೂನು ಮಾರ್ಗದರ್ಶನ ಮಾಡಿದ್ವಿ. ಅದರ ಜೊತೆಗೆ ನಾವು ಇದು ರೈಟ್ ಟು ಇನ್ಫಾರ್ಮೇಶನ್ ಅಂತೇಳಿ ಮಾಹಿತಿ ಹಕ್ಕು ಕಾಯ್ದೆ ಅಂತೇಳಿ ಒಂದು ಅದು ಕ್ರಾಂತಿಕಾರಕವಾದಂಥ ಒಂದು ಕಾನೂನು ಬಂತು. ಆ ಕಾನೂನದ ಪುಸ್ತಕ ಮಾಡಿದೆ ನಾನು. ಅದು ಭೌತರವಾಗಿ 8,000-10,000 ಹೆಚ್ಚು ಪ್ರತಿಗಳನ್ನು ಮಾಡೇವೆ ನಾವು. ಅದು ಜನರಿಗೆ ತಿಳಿಸೇವೆ ನಾವು. ಆ ಒಂದು ಕೆಲಸದಲ್ಲಿ ನಾನು ನಿವೃತ್ತಿ ಆದ ಬಳಿಕ ಆದಷ್ಟು ಅವರ ಇದು ಮಾಹಿತಿ ಹಾಕಿನ ಬಗ್ಗೆ ಜನರಿಗೆ ಮಾರ್ಗದರ್ಶನ ಮಾಡುವುದು, ಅವರಿಗೆ ಪುಸ್ತಕಗಳನ್ನು ಒದಿಸೋದು, ಸಾಹಿತ್ಯವನ್ನು ಒದಿಸ್ಕೋದು ಮಾಡಿದ್ವಿ. ಅದರ ಜೊತೆಗೆ ಮತ್ತೊಂದು ಕಾನೂನು ಬಂತು, ಅದು ಜನಪರವಾದಂಥ ಕಾನೂನು, ಸಕಾಲ ಕಾನೂನು ಅಂತೇಳಿ. ಅದನ್ನು ನಾವು ಒಂದೇ ಏಕಕಾಲಕ್ಕೆ 3,000 ನಾವು ಅದನ್ನು ಮುದ್ರಣ ಮಾಡಿದ್ವಿ. ಆ ಕಾಲಕ್ಕೆ ಅದನ್ನು 3,000 ಹೇಗೆ ಅದನ್ನು ಇದು ಮಾಡಬೇಕಂತಕ್ಕಂಥ ನಮಗೂ ಚಿಂತೆ ಆಯಿತು. ಯಾಕೆ ಸ್ವಂತ ರೊಕ್ಕ ಹಾಕಿ ಮಾಡಿದ್ವಿ ನಾವು, ನಮ್ಮ ಅವರ ಸೌಲಭ್ಯ ಅಂತ ತಿಳ್ಕೊಂಡು. ಶಾಲಿನಿ ರಜನೀಶನ್ ಅವರು ಸೆಕ್ರೆಟರಿ ಇದ್ದರು, ಅವರು ಈಗ ಇದ್ದಾರೆ, ಈಗ ಮುಖ್ಯ ಕಾರ್ಯದರ್ಶಿ ಇದ್ದಾರೆ. ಅವರು ನಮ್ಗೆ ಭಾಳಷ್ಟು ಸಹಾಯ ಮಾಡ್ಯಾರೆ ನಿಜವಾಗಿ. ಅವರು ಎಲ್ಲ ತಾಲೂಕುಗಳಿಗೆ, ಈ ರಾಜ್ಯದ ಎಲ್ಲ ತಾಲೂಕುಗಳಿಗೆ, ತಹಸೀಲ್ದಾರ್ ಆಫೀಸ್ಗಳಿಗೆ ಆ ಪುಸ್ತಕನ ಸರಬರಾಜ್ ಮಾಡಲಿಕ್ಕೆ ಒಂದು ಆದೇಶ ಮಾಡಿರು ಅವರು. ಅದರ ಜೊತೆಗೆ ನಾವು ಮಾಹಿತಿ ಹಕ್ಕಿನ ಕಾನೂನು ಸಹಿತ ನಾವು ಮಾಡಿದಾಗ ನಮ್ಮ ನಾವೇನು ಅವ್ರಿಗೇನು ನಾವು ಹೋಗಿ ವಿನಂತಿ ಮಾಡ್ಕೊಂಡು ನಮ್ಮ ಪುಸ್ತಕ ತೋರಿ ಅಥವಾ ನಮ್ಮ ಪುಸ್ತಕ ಮಾಡ್ರಿ ಅಂತೇಳಿ ನಾವೇನು ಅವ್ರಿಗೇನು ಅರ್ಜಿನೂ ಹಾಕಿಲ್ಲ ಏನಿಲ್ಲ. ಸ್ವಂತ ಅವರು ನೋಡ್ಕೊಂಡು ನಮ್ಮ ಸರ್ಕಾರಕ್ಕೆ ತುಂಬ ಚಲೋ ಪುಸ್ತಕ ಆಗಿದೆ ಇದು ಎಲ್ಲ ಕಡೆಗೆ ಹೋಗ್ತಕ್ಕಂಥ ಒಂದು ವಿಚಾರದಿಂದ ಸಕಾಲ ಕಾರಣವನ್ನು ಈ ಇಡೀ ರಾಜ್ಯಕ್ಕೆ ಅವರು ಸರಬರಾಜು ಮಾಡಿದ್ರು. ಅದ್ರ ಜೊತೆಗೆ ನಾವು ಈ ಮಾಹಿತಿ ಹಕ್ಕು ಕಾಯ್ದೆ ಕಾನೂನು ಸಹಿತ ಅವರೊಂದು 300 copies ಮುನ್ನೂರು ಪ್ರತಿಗಳನ್ನು ಅವ್ರು ಸ್ವಂತ ತೊಗೊಂಡ್ರು. ನೀವೇನು ವಿಚಾರ ಮಾಡಕ್ಕೆ ಹೋಗ್ಬಿಟ್ರಿ, ನೀವು ಕೊಡೋದಷ್ಟು ಮಾಡಿರಿ, ದುಡ್ಡು ನಾ ಕೊಡ್ತೀನಿ ಅಂತೇಳಿ ಅಂತ ಎಲ್ಲ ಅವರೆಲ್ಲ ಇಂಥವ್ರೆಲ್ಲ ಇರೋದ್ರಿಂದ ನಮಗೇನಾದ್ರೆ ಯಾವುದು ಈ ಸಮಯದ ಕೊರತೆ ಅಥವಾ ಸಮಯ ಕೇಳಬೇಕು ಅಥವಾ ಏನು ಮಾಡಬೇಕು ಇಂಥ ಭಾಳಷ್ಟು ಜನರು ನನ್ನಗೂಡಿ ಇರೋದ್ರಿಂದ ಸಮಾಜದ ಅವರ ಬೆಂಬಲದಿಂದ ಇವೆಲ್ಲ ನನಗೇನು ಇದು ಈ ನಿವೃತ್ತಿ ಅನ್ನೋದು ನಿವೃತ್ತಿ ಅನಿಸಿಲ್ಲ ನಮಗೇನು. ನಾವು ಮೊದಲೇ ಹಂಗೆ ಇದ್ದೀವಿ ಹಂಗೆ ಇದ್ದೀವಿ. ನಾನು ಇವತ್ತನ ನಮ್ಮ ಊರಿಂದ ಒಂದು ಒಬ್ಬರು ನನಗೆ ದೂರವಾಣಿ ಮಾಡಿದಾಗ ನಾನು ಮೊದಲೇ ಹಂಗಿದ್ದೆ ಹಂಗೆ ಇದೆ, ನಾನು ಈಗಾದ್ರೂ ನಾನು ನಡ್ಕೋತ ಹೋಗ್ತೀನಿ. ನಾವು ಅವಾಗಿಂದ ಏನು ಒಂದು ಜೀವನ ಇತ್ತಲ್ಲ ನಿವೃತ್ತಿ ಆದ್ರೂ ಅದೇ ಜೀವನವನ್ನು ನಾವು ನಡೆಸ್ತಾ ಇದ್ವಿ.
1: ಅಂದ್ರೆ ದರಾ ಬೇಂದ್ರೆ ಅವರು ಹೇಳುವಂತೆ ಮುಪ್ಪು ಅನ್ನುವುದು ಅರಳು ಮರಳಲ್ಲ, ಮರಳಿ ಅರಳುವುದು ಅಂತ ತಾವು ಹೇಳ್ತೀರಾ?
0: ಅಂದ್ರೆ ಇಲ್ಲ, ಅದು ಕವಿ ಸಮಯದಲ್ಲಿ ಬರ್ತಕ್ಕಂತ ಮಾತುಗಳು. ಇದು ಜೀವನ ಅರಳೋದು ಇಲ್ಲ ಮರಳೋದು ಇಲ್ಲ, ಈ ಜೀವನಕ್ಕೆ ಒಂದು ದೃಷ್ಟಿಕೋನ ಇದೆ. ನಮ್ಮ ಜೀವನ ಇರಲಿ ನಿಮ್ಮ ಜೀವನ ಇರಲಿ ಅಥವಾ ಎಲ್ಲ ಜೀವಿಗಳ ಜೀವನ ಒಂದು ಕ್ರಮಬದ್ಧವಾಗಿನ ಇದೆ. ಇದು ಅರಳತೈತಂತೇಳಿ ನಾವು ಅತ್ತೇವೆ, ಅದು ಅರಳೇ ಇದ್ದಿರ್ತದೆ, ಅದು ಮತ್ತೇನು ಅರಳ್ತದೆ, ಅದು ಹಾಗೇನು ಇರುವುದಿಲ್ಲ. ಇದು ಜೀವನ ಒಂದು ಕ್ರಮಬದ್ಧವಾಗಿನ ಇದೆ, ಇದನ್ನು ಯಾರು ಅಳಿಸಬೇಕಾಗಿಲ್ಲ ಅಥವಾ ನಂದಿಸಬೇಕನ್ನೂ ಆಗಿಲ್ಲ. ಇದಕ್ಕೊಂದು ಕ್ರಮಬದ್ಧತೆ ಇರುವುದರಿಂದ ಆಯಾ ಕಾಲಕ್ಕೆ ಏನೇನು ಆಗ್ತದೆ ಆಗ್ತದೆ. ಈಗ ನಮ್ಗೆ ಅಂತ್ಯ ಬರ್ತದೆ, ಅದು ಅಂತ್ಯ ಅಂತೇಳಿ ನಾವು ಅತ್ತೇವೆ, ಅದು ಅಂತ ಇರುವುದೇ ಇಲ್ಲದ. ಅಥವಾ ನಾವು ಈಗ ಹುಟ್ಟೇವಿರ್ತೀವಿ, ಹುಟ್ಟಿದ್ದೂ ಹಂಗು ಅನ್ಲಿಕ್ಕೆ ಬರುವಲ್ಲ. ಇದು ಕ್ರಮ, ಇದು ಸೃಷ್ಟಿ ನಿಯಮ. ಇದು ಆ ಸೃಷ್ಟಿ ನಿಯಮದಲ್ಲಿ ಹರಡೋದು ಮರಡೋದು ಇದೆಲ್ಲ ಸಾಮಾನ್ಯ ಇದೆ. ಇದು ಭೌತರವಾಗಿ ನನಗೆ ಹೆಚ್ಚಿನಬಿಟ್ಟಿಗೆ ಅವ್ರು ಕವಿ ಸಮಯದಲ್ಲಿ ಹೇಳ್ತಾರೆ ಹಂಗೆ ಅರಳ್ತೇವೆ ಬಿಡ್ತೀವಿ. ಕವಿ ಸಮಯ ಅನ್ನೋದು ಅದು ಅದ್ಭುತವಾದಂಥದ್ದು, ಅಲ್ಲಿ ಪೂರ್ಣ ಸ್ವಾತಂತ್ರ್ಯ ಇದೆ. ಅದು ನಿರ್ಜೀವನ ಜೀವ ಮಾಡಬಹುದು, ಜೀವದ ನಿರ್ಜೀವ ಮಾಡಬಹುದು. ಇದಕ್ಕೆ ಕವಿ ಸಮಯ ಹೇಳ್ತಾರೆ. ಕವಿ ಸಮಯ ಕವಿ ಎಲ್ಲರಿಗೆ ತೊಣಗಿ ಕಾನೂನಿಗೆ ಮೀರಿದಂಥ ಒಂದು ವಿಷಯಗಳನ್ನು ಹೇಳ್ಬೋದು. ಕವಿ ಸಮಯ ಅದು ದರಾ ಬೇಂದ್ರೆಯವರು ಹೇಳಿದ್ದು ಅರಳಿದ್ದು ಅದೇ ಮರಳೋದು ಇದ್ದೇ ಇದೆ. ಈ ಜೀವನ ಸೃಷ್ಟಿ ಕ್ರಮದಲ್ಲಿ ಹೆಂಗೆ ಇದ್ದಿರ್ತದೆ ಹಂಗೆ ಹೋಗ್ಬೇಕಾಗ್ತದೆ ನಾವು ಭೌತರವಾಗಿ.
1: ಖಂಡಿತ ಸರ್. ಸರ್, ಕೇಳಿ ವೇಣುಧ್ವನಿಯ ಮೂಲಕ ನಿಮ್ಮ ಸಮವಯಸ್ಕರರಿಗೆ ಹಾಗೆ ಸಮ ಮನಸ್ಕರರಿಗೆ ಯಾವ ಒಂದು ಸಂದೇಶವನ್ನು ನೀಡಲಿಕ್ಕೆ ಇಷ್ಟಪಡ್ತೀರಾ ನಮ್ಮ ಕಾರ್ಯಕ್ರಮದ ಮೂಲಕ?
0: ಈ ವೇಣುಧ್ವನಿ ಆಗಲಿ ಅಥವಾ ಯಾವುದೋ ಒಂದು ಈ ಸಾರ್ವಜನಿಕವಾಗಿ ಇವೆಲ್ಲ ಕ್ಷೇತ್ರದಲ್ಲಿ ಇವು ಮಾರ್ಗದರ್ಶನ ಮಾಡ್ತಾವೆ. ಈ ವೇಣುಧ್ವನಿ ಇರಲಿ, ಅದು ಸರ್ಕಾರದ್ದು ಇರಲಿ ಅಥವಾ ಸರ್ಕಾರೇತರದಂಥ ಕೆಲವು ಯಾವುದೇ ಸಂಸ್ಥೆ ಇರಲಿ, ಅದು ಜನರಿಗೆ ಹಿತ ಮಾಡಬೇಕು, ಒಳ್ಳೆಯದನ್ನು ಮಾಡಬೇಕು, ಆ ಒಳ್ಳೆಯದನ್ನು ಹೆಚ್ಚು ಪ್ರಚಾರ ಮಾಡಬೇಕು, ಒಳ್ಳೆಯದನ್ನು ಜನರಿಗೆ ಕೊಡಬೇಕು ಅಂತಕ್ಕಂಥದ್ದು ಎಲ್ಲ ಸಂಸ್ಥೆಗಳದ್ದು. ಹಂಗೆ ವೇಣುಧ್ವನಿಯದೊಂದು ಬೆಳಗಾವದಲ್ಲಿ ಬಂದದ್ದು, ಇದು ಒಳ್ಳೆಯ ಒಂದು ಬೆಳವಣಿಗೆಯೂ ನಮ್ಮಂಥವರಿಗೆ ಅಥವಾ ಯಾರಿಗೆ ನಾವು ಈಗ ಎಲ್ಲೆಲ್ಲಿ ಹೋಗ್ಬೇಕಾಗ್ತದೆ, ಇದೊಂದು ನಮ್ಮದೊಂದು ವಿಚಾರಗಳನ್ನು ಹೇಳಲಿಕ್ಕೆ ಒಂದು ದೊಡ್ಡ ವೇದಿಕೆ ಇದ್ದಂಗೆ ಇವೆಲ್ಲ. ಆ ವೇದಿಕೆಯನ್ನು ಎಲ್ಲರೂ ಸದುಪಯೋಗ ಪಡ್ಕೋಬೇಕು. ತಮ್ಮ ವಿಚಾರಗಳನ್ನು ಹೇಳೋದ್ರಿಂದ ಯಾರಿಗೋ ಎಲ್ಲಿ ಇದ್ದವರಿಗೆ ಅದು ಒಂದು ಪ್ರೇರಣೆ ಆಗಬಹುದು, ಅಥವಾ ಅವ್ರ ಜೀವನದಲ್ಲಿ ಏನಾದರೂ ಒಂದು ಹಿಂಗೆ ನಾನು ಸುಧಾರಣೆ ಆಗಬೇಕು ಅಥವಾ ಪರಿವರ್ತನೆ ಆಗ್ತದಂತ. ಇದು ವೇಣುಧ್ವನಿ ಆ ದೃಷ್ಟಿಕೋನದಿಂದ ಒಂದು ಮಹತ್ವದ ಸಂಸ್ಥೆ ಅಂತೇಳಿ ನನ್ನ ಭಾವನೆ. ಇದರದ್ದು ಉಪಯೋಗ ಎಲ್ಲರೂ ಮಾಡ್ಕೋಬೇಕು, ಯುವಕರು ಮಾಡ್ಕೋಬೇಕು, ಕಲಾಕಾರರು ಮಾಡ್ಕೋಬೇಕು, ಸಾಹಿತಿಗಳು ಮಾಡ್ಕೋಬೇಕು. ಅದರ ಜೊತೆಗೆ ಶ್ರಮಜೀವಿಗಳನ್ನು ನಾವು ಕರೆಸಬೇಕು. ಶ್ರಮಜೀವನ ಜೀವನ ಏನದಲ್ಲ ಅದು ನಿಜವಾದಂಥ ಜೀವನ. ರೈತನೇ ದೊಡ್ಡ, ನಾನು ಭಾಳ ಸರಿ ಇದನ್ನು ಎಲ್ಲ ಕಡೆಗೆ ಹೇಳಿನಿ, ರೈತನಂಥ ಸಾಹಿತಿ ಅಥವಾ ಕವಿ ಯಾರೂ ಇಲ್ಲ. ಆತನಲ್ಲಿ ಎಲ್ಲ ಇದೆ. ಯಾವುದೇ ಒಂದು ಹಣ್ಣು ತಿಂತೀವಿ ನಾವು ಹೋಗಿ, ಆ ಹಣ್ಣೆ ಬೆಳೆದವ್ರು ಯಾರು ರೈತರು, ಅದು ತಿಂದರೆ ಆನಂದ ಆಗ ಸಾಹಿತ್ಯನೂ ಆನಂದ ಕೊಡ್ತಕ್ಕಂಥ ಅದು ಒಂದು ರೈತನ ಅಂತ ಅವ್ರ ರೈತರನ್ನು ಕರೆಸ್ಬೇಕು. ನಾವು ಈ ಎಲ್ಲ ಅನುಭವಗಳು ಅಂದರೆ ಅದರಲ್ಲಿ ಈ ಶ್ರಮಜೀವಿಗಳು ಯಾರಾದ್ರಲ್ಲ ಅವರ ಅನುಭವಗಳನ್ನು ಹೆಚ್ಚು ಬಿತ್ತರಿಸಬೇಕು. ನಾವು ಈ ವಿಚಾರಗಳಿಗೆ ತಾನು ಶ್ರಮಜೀವನದ ಅನುಭವ ಏನದ, ಇದು 12ನೇ ಶತಮಾನದಲ್ಲಿ ಯಾಕೆ ಇಲ್ಲಿವರೆಗೆ ಇನ್ನೂ ಅಜರಾಮರವಾಗಿರ್ತಕ್ಕಂಥ ಸಂಗತಿಗಳು ಅಥವಾ ಮೌಲ್ಯಗಳು ವಚನ ಸಾಹಿತ್ಯಗಳಿಗೆ ಯಾಕೆ ಅದಾವೆ ಅಂದರೆ ಅವರು ಎಲ್ಲ ಶ್ರಮಜೀವಿಗಳು. ಅವರೇನು ದೊಡ್ಡ ದೊಡ್ಡ ವಿಶ್ವವಿದ್ಯಾಲಯಗಳಲ್ಲಿ ಹೋಗಿ ಅಥವಾ ಯಾವುದೋ ಒಂದು ವಿದ್ಯಾಸಂಸ್ಥೆಯಲ್ಲಿ ಅಥವಾ ಯಾವುದೇ ಹುದ್ದೆಯಲ್ಲಿದ್ದವರಲ್ಲ ಅವರು. ಅವರು ಯಾವುದೇ ಹುದ್ದೆಯನ್ನು ಎಲ್ಲ ಬಿಟ್ಕೊಂಡು ಶ್ರಮಜೀವಿಗಳಾದರು ಅವರು, ಸತ್ಯಶುದ್ಧ ಕಾಯಕ ಅಂಥವ್ರ ವಿಚಾರಗಳು ಅವು ಬಹಳ ಮೌಲಿಕವಾಗಿರ್ತವೆ. ಅಂಥವ್ರ ವಿಚಾರಗಳನ್ನು ಈ ವೇಣುಧ್ವನಿ ಹೆಚ್ಚು ಪ್ರಚಾರ ಮಾಡಲಿ ಅಂತೇಳಿ ನಂದೊಂದು ವಿನಂತಿ ಅಷ್ಟೆ.
1: ಖಂಡಿತ ಸರ್. ಸರ್, ಕಾರ್ಯಕ್ರಮಕ್ಕೆ ಬಂದು ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡ್ರಿ, ಧನ್ಯವಾದಗಳು ಸರ್.
0: ಧನ್ಯವಾದ.

0: ಎಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831248686.
2: ಕೆಎಲ್ಇ ಫಾರ್ಮಸಿ ಕಾಲೇಜು ಬೆಳಗಾವಿ 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು ಬಿಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು ಪಿಎಚ್ಡಿ ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು: 100+ ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000+ ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ಡ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು, ನ್ಯಾಕ್ A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 0831-247-1399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.kleefarm.edu.
3: One Life, Ambika Infra Build and Core Developers, the new landmark of Belagavi. Are you ready to witness a new landmark in luxury? Introducing the city's largest and most ambitious gated community, Ambika One Life, One Care. This isn't just another residential project. It represents a monumental shift in how our city lives. We are offering a sprawling paradise meticulously designed for those who refuse to settle for anything but the absolute best in modern living. This grand vision is brought to life through a prestigious joint venture between Core Developers and Ambika Group. By combining decades of industry expertise and a shared passion for excellence, this partnership ensures that every square foot of your home is built with uncompromising quality. Our commitment to total transparency and the highest standards of modern engineering provides you with a home that is as sturdy as it is beautiful. Located at the elite 9th cross, Bhagyanagar, this massive development features 200 luxury flats, creating a vibrant city within a city. Residents will enjoy ultimate peace of mind within a secure, gated environment surrounded by world-class amenities and a community of like-minded families. At this scale, the luxury is larger, the gardens are greener, and the lifestyle is truly unmatched in the region. The future of Belagavi is here, and your place in it is waiting. Don't miss the opportunity to own a home in the city's most talked about address, where care meets comfort. Call us today at 7760477279 or visit our site office at Ambika Platinum to book your dream flat. Ambika One Life, One Care. It is the biggest lifestyle statement in town.
4: आरोग्य हीच खरी संपत्ती. आपल्या आरोग्याची काळजी घेण्यासाठी आता विश्वासाचं नाव. केली अकॅडमी ऑफ हायर एज्युकेशन अँड रिसर्च अंतर्गत केली होमिओपॅथिक मेडिकल कॉलेज अँड हॉस्पिटल बेळगावी. आमच्याकडे अनुभवी डॉक्टर्सची टीम, सुसज्ज ओपीडी सेवा, आधुनिक निदान सुविधा, औषध वितरण सेवा आणि रुग्ण केंद्रित उपचार उपलब्ध आहेत. ऍलर्जी, त्वचारोग, सांधेदुखी, मायग्रेन, श्वसनाचे आजार, पोटाचे विकार, महिला व बालरोग, जीवनशैलीशी संबंधित समस्या आणि दीर्घकालीन आजारांवर होमिओपॅथिक उपचार उपलब्ध. अधिक माहितीसाठी संपर्क करा केली होमिओपॅथिक मेडिकल कॉलेज अँड हॉस्पिटल, एअरपोर्ट रोड, बसवंत कुर्ची. फोन नंबर 9448141503 आणि 8123871607. निरोगी आयुष्यासाठी आजच भेट द्या.
3: Looking for a rewarding career in healthcare? Your journey starts here. Admissions are now open at KLE College of Physiotherapy, Hubballi, one of the leading institutions under KLE Academy of Higher Education and Research. Enroll in the Bachelor of Physiotherapy, BPT, a 5-year comprehensive program including 1 year of internships. Learn in modern labs and smart classrooms. Access digital libraries, hostel facilities and vibrant extracurricular activities. Don't miss this opportunity to step into a respected and fast-growing profession. Call now at 866-033-5218 or at 9449821222. Visit kcpt.kaher.edu.in. KLE College of Physiotherapy, empowering your future in healthcare.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರ ಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡೈಲ್ 1099.
1: ಇಂದೇ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
2: ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು ಕೆಎಲ್ಇ ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಒಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. ಕೆಎಲ್ಇ ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಇಂದೇ ಭೇಟಿ ನೀಡಿ ಕೆಎಲ್ಇ ಹೋಮಿಯೋಪತಿ ಮೆಡಿಕಲ್.

ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನ್ ಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145030 ಹಾಗೂ 8123871607. KLE ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಬೆಳಗಾವಿ 2026-27 ಪ್ರವೇಶಗಳು ಪ್ರಾರಂಭ. ಡಾಕ್ಟರ್ MS ಶೇಷಗಿರಿ ಕ್ಯಾಂಪಸ್ ಬೆಳಗಾವಿ. KCET ಕೋಡ್ E036, ಕಾಮೆಡ್ ಕೆ ಕೋಡ್ E065. 2025-26 500ಕ್ಕೂ ಹೆಚ್ಚು ನೇಮಕಾತಿ ಆಫರ್ಗಳು ಲಭಿಸಿವೆ. ವಿದ್ಯಾರ್ಥಿಗಳಿಗೆ ವಾರ್ಷಿಕ 16 LPA ವರೆಗಿನ ಗರಿಷ್ಠ ಪ್ಯಾಕೇಜ್ ದೊರೆತಿದೆ. 150ಕ್ಕೂ ಹೆಚ್ಚು ಅನುಭವಿ ಶಿಕ್ಷಕರು ಹಾಗೂ 50ಕ್ಕೂ ಹೆಚ್ಚು ಡಾಕ್ಟರೇಟ್ ಪದವೀಧರರಿದ್ದಾರೆ. ಸುಸಜ್ಜಿತ ಲರ್ನಿಂಗ್ ಫ್ಯಾಕ್ಟರಿ, ಟಿಂಕರಿಂಗ್ ಲ್ಯಾಬ್ ಮತ್ತು ವೈಫೈ ಸಹಿತ ಹಾಸ್ಟೆಲ್ ವ್ಯವಸ್ಥೆ ಇದೆ. ಬಯೋಮೆಡಿಕಲ್ ಇಂಜಿನಿಯರಿಂಗ್, ಕೆಮಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ UG ಕೋರ್ಸ್ಗಳು, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ AI, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ BCA, MCA, MBA ಮತ್ತು MTech ಇನ್ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಸಿವಿಲ್ ಲಭ್ಯವಿದೆ. ಇನ್ಫೋಸಿಸ್, ಜುನಿಪರ್ HPE, ಫೆಡರಲ್ ಬ್ಯಾಂಕ್ ಮತ್ತು ಬೋಶ್ ನಂತಹ 60+ ಪ್ರತಿಷ್ಠಿತ ಕಂಪನಿಗಳು ಭೇಟಿ ನೀಡುತ್ತವೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 08312440322 ಅಥವಾ www.aletech.ac.in ಗೆ ಭೇಟಿ ನೀಡಿ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312-473777.
1: ಬೆಳಗಾವಿಯಲ್ಲಿ ನೂತನವಾಗಿ ಆರಂಭವಾಗಲಿದೆ ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರೆ ಡೆವಲಪರ್ಸ್ ಪ್ರಸ್ತುತಪಡಿಸುವ ಒನ್ ಲೈಫ್ ಸುಂದರ ಬದುಕಿನ ಹೊಸ ಆರಂಭ. 20 ವರ್ಷಗಳ ಭರವಸೆಯ ಹೆಸರು ಅಂಬಿಕಾ ಗ್ರೂಪ್ ಈಗ ಕೋರೆ ಡೆವಲಪರ್ಸ್ ಜೊತೆಗೂಡಿ ನಿಮಗಾಗಿ ತರುತ್ತಿದ್ದಾರೆ ಬೆಳಗಾವಿಯ ಹೆಮ್ಮೆಯ ಪ್ರಾಜೆಕ್ಟ್. ಸುಸಜ್ಜಿತ ಜೀವನ ಶೈಲಿಗಾಗಿ ಅತ್ಯಾಧುನಿಕ 2 BHK ಅಪಾರ್ಟ್ಮೆಂಟ್ಗಳು, ವಿಶ್ವ ದರ್ಜೆಯ ಸೌಲಭ್ಯಗಳು, ಸುಂದರವಾದ ಉದ್ಯಾನವನ, ಲ್ಯಾಂಡ್ಸ್ಕೇಪ್ ಗಾರ್ಡನ್, ಹೈಟೆಕ್ ಜಿಮ್ ಮತ್ತು ಯೋಗ ಕೇಂದ್ರ, ನಗರದ ಪ್ರಮುಖ ಶಾಲೆಗಳು, ಆಸ್ಪತ್ರೆಗಳು ಮತ್ತು ಬಸ್, ರೈಲು, ವಿಮಾನ ನಿಲ್ದಾಣಗಳಿಗೆ ಅತ್ಯಂತ ಹತ್ತಿರ. 24/7 ಭದ್ರತೆ ಮತ್ತು ಸ್ಮಾರ್ಟ್ ಫೀಚರ್ಸ್, 24/7 ನಿರಂತರ ನೀರಿನ ಸೌಲಭ್ಯ, ಸಂಪೂರ್ಣ ವಿದ್ಯುತ್ ಬ್ಯಾಕ್ಅಪ್, ಪರಿಸರ ಸ್ನೇಹಿ ಮಳೆ ನೀರು ಕೊಯ್ಲು ವ್ಯವಸ್ಥೆ, ಮಕ್ಕಳಿಗಾಗಿ ಸುರಕ್ಷಿತ ಮತ್ತು ಸುಸಜ್ಜಿತ ಆಟದ ಮೈದಾನ, ಪ್ರತಿ ಫ್ಲೋರ್ ಮತ್ತು ಪ್ರವೇಶ ದ್ವಾರದಲ್ಲಿ CCTV ಕ್ಯಾಮೆರಾಗಳು, ವಿಶಾಲವಾದ ಕಾರ್ ಮತ್ತು ಟೂ ವೀಲರ್ ಪಾರ್ಕಿಂಗ್ ವ್ಯವಸ್ಥೆ. ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರೆ ಡೆವಲಪರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಂಬಿಕಾ ಪ್ಲಾಟಿನಂ G5 ಗ್ರೌಂಡ್ ಫ್ಲೋರ್ 9th Cross ಭಾಗ್ಯನಗರ್ ಬೆಳಗಾವಿ. ದೂರವಾಣಿ ಸಂಖ್ಯೆ 08314069685, ಮೊಬೈಲ್ ಸಂಖ್ಯೆ 7760477279. ನಿಮ್ಮ ಕನಸಿನ ಮನೆಯನ್ನು ಹಿಂದೆ ನನಸಾಗಿಸಿಕೊಳ್ಳಿ.
2: KLE ಟೆಕ್ನಾಲಜಿಕಲ್ ಯುನಿವರ್ಸಿಟಿ ಬೆಳಗಾವ್ 2026 आणि 2027 साठी प्रवेश प्रक्रिया सुरू झाली आहे. डॉक्टर MS शेषगिरी कॅम्पस बेळगाव, KCET कोड E036 आणि कॉमेड के कोड E065. 2025 आणि 2026 मध्ये 500 पेक्षा अधिक प्लेसमेंट ऑफर्स प्राप्त. विद्यार्थ्यांना वार्षिक 16 LPA पर्यंत उच्चतम पॅकेज, 150 पेक्षा अधिक अनुभवी प्राध्यापक, तसेच 50 हून अधिक PhD धारक शिक्षक, अत्याधुनिक लर्निंग फॅक्टरी, टिंकरिंग लॅब आणि वायफाय सुविधेसह हॉस्टेल व्यवस्था. उपलब्ध अभ्यासक्रम बायोमेडिकल इंजिनिअरिंग, केमिकल इंजिनिअरिंग, सिव्हिल इंजिनिअरिंग, कम्प्युटर सायन्स अँड इंजिनिअरिंग, UG कोर्सेस कम्प्युटर सायन्स अँड इंजिनिअरिंग, AI, इलेक्ट्रॉनिक्स अँड कम्युनिकेशन इंजिनिअरिंग, इलेक्ट्रिकल अँड इलेक्ट्रॉनिक्स इंजिनिअरिंग, मेकॅनिकल इंजिनिअरिंग, BCA, PG कोर्सेस, MCA, MBA, MTech इन स्ट्रक्चर इंजिनिअरिंग, सिव्हिल, इन्फोसिस, ज्युनिपर, HPE, फेडरल बँक आणि बोश यासारख्या 60 हून अधिक नामांकित कंपन्यांची कॅम्पस व्हिजिट. अधिक माहितीसाठी संपर्क करा 08312440322 आणि www.kletech.ac.in या वेबसाईटला व्हिजिट करा.
3: ರೈತ ಬಾಂಧವರ ಗಮನಕ್ಕೆ ಬೀಜೋಪಚಾರದ ಸಲಹೆಗಳು. ಬಿತ್ತನೆ ಸಮಯದಲ್ಲಿ ವಿವಿಧ ಬೆಳೆಗಳಲ್ಲಿ ಬೀಜೋಪಚಾರ ಮಾಡುವುದು ಅತಿ ಅವಶ್ಯಕವಾಗಿದೆ. ಬೀಜೋಪಚಾರದಿಂದ ಸಸಿ ಹಂತದಲ್ಲಿ ಬರುವ ಕೀಟರೋಗಗಳನ್ನು ತಡೆಯಬಹುದು ಹಾಗೂ ಜೈವಿಕ ಗೊಬ್ಬರದ ಬೀಜೋಪಚಾರದಿಂದ ಪೋಷಕಾಂಶಗಳನ್ನು ನೈಸರ್ಗಿಕವಾಗಿ ಒದಗಿಸಬಹುದಾಗಿದೆ. ಇದರಿಂದ ಕಡಿಮೆ ಖರ್ಚಿನಲ್ಲಿ ಉತ್ತಮ ಬೇಸಾಯ ಮಾಡಬಹುದಾಗಿದೆ. ಸೋಯಾ ಅವರೇ, 1 ಎಕರೆಗೆ ಬೇಕಾಗುವ ಬಿತ್ತನೆ ಬೀಜವನ್ನು 100 ಗ್ರಾಂ ಥೈರಾಮ್ 75 WP ಅಥವಾ 60 ಗ್ರಾಂ ಕರ್ಬಾಕ್ಸಿನ್ 75 WP ದಿಂದ ಉಪಚರಿಸಿ ನಂತರ 500 ಗ್ರಾಂ ರೈಜೋಬಿಯಂ ಜೀವಾಣುವಿನಿಂದ ಬೀಜೋಪಚಾರ ಮಾಡುವುದು, ಇದಲ್ಲದೆ ನಂತರ 500 ಗ್ರಾಂ ರಂಜಕ ಕರಗಿಸುವ ಜೈವಿಕ ಗೊಬ್ಬರವನ್ನು ಬೀಜೋಪಚಾರ ಮಾಡಬೇಕು. ಉದ್ದು 1 ಎಕರೆಗೆ ಬೇಕಾಗುವ ಬಿತ್ತನೆ ಬೀಜವನ್ನು 200 ಗ್ರಾಂ ರೈಜೋಬಿಯಂ ಜೈವಿಕ ಗೊಬ್ಬರದಿಂದ ಬೀಜೋಪಚಾರ ಮಾಡಬೇಕು. ಹೆಸರು, 1 ಎಕರೆಗೆ ಬೇಕಾಗುವ ಬಿತ್ತನೆ ಬೀಜವನ್ನು 200 ಗ್ರಾಂ ರೈಜೋಬಿಯಂ ಜೈವಿಕ ಗೊಬ್ಬರದಿಂದ ಬೀಜೋಪಚಾರ ಮಾಡಬೇಕು. ಜೋಳ ಬಿತ್ತನೆ ಪೂರ್ವದಲ್ಲಿ ಪ್ರತಿ ಕಿಲೋಗ್ರಾಂ ಬೀಜವನ್ನು 1.5 ಲೀಟರ್ ನೀರಿನಲ್ಲಿ 30 ಗ್ರಾಂ ಕ್ಯಾಲ್ಸಿಯಂ ಕ್ಲೋರೈಡ್ ಅಥವಾ 7.5 ಗ್ರಾಂ ಪೊಟ್ಯಾಸಿಯಂ ನೈಟ್ರೇಟ್ ಅಥವಾ ಗೋಮೂತ್ರ 25% ಬೆರೆಸಿದ ದ್ರಾವಣದಲ್ಲಿ 8 ಗಂಟೆ ನೆನೆಸಿ ನೆರಳಿನಲ್ಲಿ ಒಣಗಿಸಿದ ಮೇಲೆ ಒಂದರ ನಂತರ ಒಂದರಂತೆ 4 ಗ್ರಾಂ ಟ್ರೆಕೋಡರ್ಮಾ ಮತ್ತು 70 ಗ್ರಾಂ ಅಜೋಸ್ಪಿರಿಲಿಯಂ ಮತ್ತು 70 ಗ್ರಾಂ PSB ದಿಂದ ಬೀಜೋಪಚಾರ ಮಾಡಿ ನೆರಳಿನಲ್ಲಿ ಒಣಗಿಸಿ ಬಿತ್ತಬೇಕು. ಶೇಂಗಾ ಪ್ರತಿ ಕೆಜಿ ಬೀಜಕ್ಕೆ 3 ಗ್ರಾಂ ಕ್ಯಾಪ್ಟನ್ 80 WP ಅಥವಾ ಥೈರಾಮ್ 3 ಗ್ರಾಂ 75 WP ಅಥವಾ ಕಾರ್ಬಾಕ್ಸಿನ್ 2 ಗ್ರಾಂ ಅಥವಾ 4 ಗ್ರಾಂ ಟ್ರೆಕೋಡರ್ಮಾ ಪುಡಿಯಿಂದ ಬೀಜೋಪಚಾರ ಮಾಡಬೇಕು ಹಾಗೂ ರೈಜೋಬಿಯಂ ಜೀವಾಣು 200 ಗ್ರಾಂದಿಂದ ಪ್ರತಿ ಎಕರೆ ಬೀಜಕ್ಕೆ ಬೀಜೋಪಚಾರ ಮಾಡಿರಿ. ಈ ರೀತಿ ಕಡ್ಡಾಯವಾಗಿ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಿದರೆ ರೋಗ ಕೀಟ ನಿರ್ವಹಣೆ ಮತ್ತು ಪೋಷಕಾಂಶದ ಲಭ್ಯತೆ ಹೆಚ್ಚಿಸಿ ಉತ್ತಮ ಬೆಳೆ ಪಡೆಯಬಹುದು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಬಹುದು ಎಂದು ಬೆಳಗಾವಿ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀ ಎಚ್ ಡಿ ಕೋಳೇಕರ್ ಅವರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ.

0: और एक बेवकूफी ज्यादा से ज्यादा लोग रोजाना करते हैं कि अपने स्मार्टफोन को पूरी रात चार्जिंग पे लगाते हैं। ये थोड़ी सी सीरियस बेवकूफी है क्योंकि इससे आपका फोन और आपकी फोन की बैटरी खराब हो सकती है। आजकल के जो स्मार्टफोन्स है ना, उनके साथ फास्ट चार्जर्स आते हैं, पावरफुल चार्जर्स आते हैं जो आधे या एक आध घंटे में आपका फोन पूरा चार्ज कर सकते हैं। कुछ तो ऐसे चार्जर्स है जिनको 5-10 मिनट आप इस्तेमाल करो तो आपका फोन आधा आधा दिन चल सकता है। तो अपने स्मार्टफोन्स को पूरी रात चार्ज करना बंद कर दीजिए। ये एक सीरियस बेवकूफी है जो आपका बहुत बड़ा नुकसान करा सकती है। तो इस बात को ध्यान में रखना और ये प्यारे गाने एंजॉय करना। सुनते रहिए KLE विनोदवनी 90.4 FM, बी रिलैक्स विद आरजे स्वरा।
1: ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಇಂದೇ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448148453 ಹಾಗೂ 8123871607.
2: Looking for a rewarding career in healthcare? Your journey starts here. Admissions are now open at KLE College of Physiotherapy, Hubballi, one of the leading institutions under KLE Academy of Higher Education and Research. Enroll in the Bachelor of Physiotherapy, BPT, a 5-year comprehensive program including 1 year of internships. Learn in modern labs and smart classrooms. Access digital libraries, hostel facilities and vibrant extracurricular activities. Don't miss this opportunity to step into a respected and fast-growing profession. Call now at 866-033-5252. 18 or at 9449821222. Visit kcpt.kaher.edu.in. KLE College of Physiotherapy, empowering your future in healthcare.

0: बहुत ही कॉमन बेवकूफी है जो हर घर में होती है कि उस घर का जो फूडी इंसान है जिसको खाने पीने का बहुत शौक है वो बार बार जाके फ्रिज खोलेगा। उसको पता है कि उसके फ्रिज में क्या क्या चीजें रखी हुई होती है, जनरली क्या क्या होता है। उसको ये भी पता है कि उसको जो चाहिए वो फ्रिज में नहीं है। फ्रिज एक बार खोल के देखने से वो पता चल जाता है कि ये चीजें रखी है और ये चीजें नहीं है। फिर भी 5-5, 10-10 मिनट के बाद या हर आधे घंटे में आकर फ्रिज खोलने में क्या मतलब है? वो जादू से तो चीजें वहाँ पे आने वाली नहीं है। तो थोड़ा सा पेशेंस रखिए, थोड़े से एफर्ट्स डालिए और आपकी जो मनपसंद चीजें हैं वो खुद लाकर फ्रिज में रख दीजिए, ताकि अगली बार जब आप फ्रिज खोले तो आपको आपकी मनपसंद चीज मिल जाए। सुनते रहिए KLE वेणुध्वनि 90.4 FM, बी रिलैक्स विद आरजे स्वरा।
1: आरोग्य हीच खरी संपत्ती। आपल्या आरोग्याची काळजी घेण्यासाठी आता विश्वासाचं नाव केली अकॅडमी ऑफ हायर एज्युकेशन अँड रिसर्च अंतर्गत केली होमिओपॅथिक मेडिकल कॉलेज अँड हॉस्पिटल बेळगावी। आमच्याकडे अनुभवी डॉक्टर्सची टीम, सुसज्ज ओपीडी सेवा, आधुनिक निदान सुविधा, औषध वितरण सेवा आणि रुग्ण केंद्रित उपचार उपलब्ध आहेत। ऍलर्जी, त्वचारोग, सांधेदुखी, मायग्रेन, श्वसनाचे आजार, पोटाचे विकार, महिला व बालरोग, जीवनशैलीशी संबंधित समस्या आणि दीर्घकालीन आजारांवर होमिओपॅथिक उपचार उपलब्ध। अधिक माहितीसाठी संपर्क करा केली होमिओपॅथिक मेडिकल कॉलेज अँड हॉस्पिटल, एअरपोर्ट रोड, बसवंत कुर्ची। फोन नंबर 9448141503 आणि 8123871607। निरोगी आयुष्यासाठी आजच भेट द्या।
2: KLE ಫಾರ್ಮಸಿ ಕಾಲೇಜು ಬೆಳಗಾವಿ 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು ಬಿಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು PhD ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು: 100ಕ್ಕೂ ಹೆಚ್ಚು ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000ಕ್ಕೂ ಹೆಚ್ಚು ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು. ನ್ಯಾಕ್ A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 08312471399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.klefarm.edu.
3: ಕೇಲಿ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಬೆಳಗಾವಿ, ಅಡ್ಮಿಷನ್ಸ್ ಓಪನ್ ಫಾರ್ 2026-27. ಡಾಕ್ಟರ್ ಎಂಎಸ್ ಶೇಷಗಿರಿ ಕ್ಯಾಂಪಸ್ ಬೆಳಗಾವಿ, KCET ಕೋಡ್ E036. ಮೋರ್ ದನ್ 500 ಪ್ಲೇಸ್ಮೆಂಟ್ ಆಫರ್ಸ್ ವರ್ ರಿಸೀವ್ಡ್ ಇನ್ 2025-26. ಸ್ಟೂಡೆಂಟ್ ಸೆಕ್ಯೂರ್ಡ್ ಅ ಹೈಯೆಸ್ಟ್ ಎನ್ಯುವಲ್ ಪ್ಯಾಕೇಜ್ ಆಫ್ ಅಪ್ ಟು 16 lakh ಪರ್ ಎನ್ಎಂ. ದ ಯೂನಿವರ್ಸಿಟಿ ಹ್ಯಾಸ್ 150+ ಎಕ್ಸ್ಪೀರಿಯನ್ಸ್ಡ್ ಫ್ಯಾಕಲ್ಟಿ ಮೆಂಬರ್ಸ್ ಅಂಡ್ 50+ ಡಾಕ್ಟರಲ್ ಡಿಗ್ರಿ ಹೋಲ್ಡರ್ಸ್. ವೆಲ್ ಇಕ್ವಿಪ್ಡ್ ಲರ್ನಿಂಗ್ ಫ್ಯಾಕ್ಟರಿ, ಟಿಂಕರಿಂಗ್ ಲ್ಯಾಬ್ ಅಂಡ್ ವೈಫೈ ಎನೇಬಲ್ಡ್ ಹಾಸ್ಟೆಲ್ ಫೆಸಿಲಿಟೀಸ್ ಆರ್ ಅವೈಲೇಬಲ್. UG ಕೋರ್ಸಸ್: ಬಯೋಮೆಡಿಕಲ್ ಇಂಜಿನಿಯರಿಂಗ್, ಕೆಮಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, AI, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ BCA, PG ಕೋರ್ಸಸ್ MCA, MBA ಅಂಡ್ MTech ಇನ್ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಸಿವಿಲ್. 60+ ಕಂಪನೀಸ್ ಇನ್ಕ್ಲೂಡಿಂಗ್ ಇನ್ಫೋಸಿಸ್, ಜುನಿಪರ್ ನೆಟ್ವರ್ಕ್ಸ್, HPE, ಫೆಡರಲ್ ಬ್ಯಾಂಕ್ ಅಂಡ್ ಬಾಷ್. ವಿಸಿಟ್ ದ ಕ್ಯಾಂಪಸ್ ಫಾರ್ ರಿಕ್ರೂಟ್ಮೆಂಟ್. ಫಾರ್ ಮೋರ್ ಇನ್ಫಾರ್ಮೇಶನ್ ಕಾಲ್ 08312440322 ಆರ್ ವಿಸಿಟ್ www.kletech.ac.in.

0: आप सुन रहे हैं KLE गनसू बी रिलैक्स में मैं आरजे स्वरा आप सभी का फिर से स्वागत करती हूँ। आप ना लेट उठते हो और डर जाते हो कि अरे यार मैं लेट हो गया और बहुत सारा काम बाकी है, मैं आज भी टाइम से ऑफिस नहीं पहुँचूंगा, और हड़बड़ी में सारा काम करने लगते हो और सडनली आपका कैलेंडर पे ध्यान जाता है और आपको रियलाइज होता है कि आज संडे है। बोलो, ये लाइफ में एक बार तो आपके साथ जरूर हुआ होगा, स्कूल में, कॉलेज में या ऑफिस के या किसी भी काम के दौरान एकदम से रियलाइज होता है कि आज तो छुट्टी है, मैं क्यों जल्दी उठ गया, मैंने क्यों इतने सारे काम कर लिए। भाई ये मजेदार वाली फनी एक्टिविटी है जो कभी कभार आपके साथ हो जाती है, पर फिर वापस जब आप सोने जाते हो उस दिन तो आपको नींद नहीं आती। एनीवेज अब उठ ही गए हो तो कुछ प्रोडक्टिव कर लेना, कुछ ऐसा काम कर लेना जो बहुत सारे दिनों से पेंडिंग है और आपको उसे करने का वक्त नहीं मिला। फिलहाल मैं एक काम करती हूँ, आपको कुछ प्यारे गाने सुनाती हूँ, आप तुरंत लौट कर आइएगा क्योंकि मैं आपका यहीं पर इंतजार कर रही हूँ। सुनते रहिए KLE विनोदवनि 90.4 FM।
1: KLE ವಿಶ್ವನಾಥ ಕತ್ತಿದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ, ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ KLE ವಿಶ್ವನಾಥ್ ಕತ್ತಿದಂತ ಮಹಾವಿದ್ಯಾಲಯ, KLE ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-70-362, ಮೊಬೈಲ್ ಸಂಖ್ಯೆ 9448-99-8331.
2: बेळगावचा नवा माडाचा शिखर लग्झरीचा नवा अध्याय. बेळगावकरांनो, आलिशान जीवनशैलीच्या नव्या ओळखीला तयार आहात का? घेऊन आलो आहोत तुमच्यासाठी वन लाईफ. अंबिका इन्फ्रा बिल्ड अँड कोरे डेव्हलपर्स, शहरातील सर्वात मोठा आणि भव्य गेटेड रेसिडेन्शियल प्रकल्प. हा केवळ निवासी प्रकल्प नाही तर बेळगावच्या जीवनशैलीत घडणारा एक ऐतिहासिक बदल आहे. आधुनिक सुविधा आणि सुसज्ज उत्कृष्ट नियोजनातून साकारलेली एक आलिशान वसाहत, सर्वोत्तम जीवन जगणाऱ्यांसाठी. हा भव्य प्रकल्प कोरे डेव्हलपर्स आणि अंबिका ग्रुप यांच्या प्रतिष्ठित संयुक्त उपक्रमातून साकारला जातोय. अनेक वर्षांचा अनुभव, विश्वास आणि दर्जेदार बांधकाम यांचा संगम म्हणजेच वन लाईफ अंबिका इन्फ्रा बिल्ड अँड कोरे डेव्हलपर्स. पूर्ण पारदर्शकता आणि आधुनिक अभियांत्रिकी मानांकनानुसार उभारलेले ही घरे मजबूत, सुरक्षित आणि सौंदर्यपूर्ण आहेत. शहरातील प्रतिष्ठित भाग्यनगर नव्वा क्रॉस येथे वसलेला हा भव्य प्रकल्प 200 आलिशान फ्लॅट सह एक शहरातील शहर आहे. सुरक्षित गेटेड कम्युनिटी, सुंदर बागा, जागतिक दर्जाच्या सुविधा आणि संस्कृत शेजारी, हेच आहे इथले खास वैशिष्ट्य. बेळगावचे भविष्य येथे आकार घेत आहे आणि त्याचा भाग होण्याची संधी तुमच्यासाठी सज्ज आहे. आजच तुमच्या स्वप्नातील घर बुक करा. संपर्क 7760477279. साइट ऑफिस अंबिका प्लॅटिनम, अंबिका वन लाईफ वन केअर, जिथे आरामाला मिळते काळजीची साथ.
3: ಮಹೇಶ್ವರಿ ಅಂಧ ಮಕ್ಕಳ ಶಾಲೆ ಪ್ರವೇಶ ಪ್ರಾರಂಭ. ಬೆಳಗಾವಿ ಜಿಲ್ಲಾ ಅಂಧ ಸೇವಾ ಸಂಸ್ಥೆಯ ವತಿಯಿಂದ ನಡೆಯುತ್ತಿರುವ ಮಹೇಶ್ವರಿ ಅಂಧ ಮಕ್ಕಳ ಶಾಲೆಯು ದಿನಾಂಕ 29 ಮೇ 2026 ಪ್ರಾರಂಭವಾಗಲಿದೆ. ಅಂಧರಿಗಾಗಿ ಇಲ್ಲಿರುವ ಅತ್ಯುತ್ತಮ ವಸತಿಯುಕ್ತ ಶಾಲೆಯು 1-10 ತರಗತಿಯವರೆಗಿನ ಅಂಧ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ವ್ಯಾಸಂಗ ಮಾಡಲು ಅವಕಾಶ. ಬಡ ಹಾಗೂ ಗ್ರಾಮೀಣ ಭಾಗಗಳಿಂದ ಬಂದ 117 ಅಂಧ ಮಕ್ಕಳು ಇದರ ಪ್ರಯೋಜನ ಪಡೆಯುತ್ತಿದ್ದಾರೆ. ಮಕ್ಕಳಿಗೆ ಉಚಿತ ಊಟ, ಉಪಹಾರ, ಔಷಧ ಉಪಚಾರಗಳನ್ನು ನೀಡಲಾಗುತ್ತಿದೆ. ಬ್ರೈನ್ ಲಿಪಿಯ ಮೂಲಕ ಶಿಕ್ಷಣ, ಶಿಕ್ಷಣದ ಜೊತೆಗೆ ವೃತ್ತಿ ತರಬೇತಿ, ಸಂಗೀತ ತರಬೇತಿ ಹಾಗೂ ಕಂಪ್ಯೂಟರ್ ತರಬೇತಿ ನೀಡಲಾಗುವುದು. ಕಳೆದ 38 ವರ್ಷಗಳಿಂದ ನಮ್ಮ ಶಾಲೆ SSLC ಪರೀಕ್ಷೆಯ ಫಲಿತಾಂಶವು 100% ಆಗಿದೆ. ಶಾಲಾ ಪ್ರವೇಶ ಪಡೆಯುವ ವಿದ್ಯಾರ್ಥಿಗಳು ಜನ್ಮ ದಾಖಲಾತಿ ಪ್ರಮಾಣ ಪತ್ರ, 6 ಭಾವಚಿತ್ರಗಳು, ಅಂಧತ್ವದ ಬಗ್ಗೆ ವೈದ್ಯಕೀಯ ಪ್ರಮಾಣ ಪತ್ರ ಹಾಗೂ ಅಂಗವಿಕಲತೆಯ ಗುರುತಿನ ಚೀಟಿ, ವಿದ್ಯಾರ್ಥಿ ಆಧಾರ್ ಕಾರ್ಡ್, ತಂದೆ ತಾಯಿಯ ಆಧಾರ್ ಕಾರ್ಡ್ ಜೆರಾಕ್ಸ್, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್, ಜಾತಿ ಹಾಗೂ ಆದಾಯ ಪ್ರಮಾಣ ಪತ್ರಗಳೊಂದಿಗೆ ಸಂಪರ್ಕಿಸಿ. ಮಹೇಶ್ವರಿ ಅಂಧ ಮಕ್ಕಳ ಶಾಲೆ, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-71-482, ಮೊಬೈಲ್ ಸಂಖ್ಯೆ 9448954-235.
4: ರೈತ ಬಾಂಧವರ ಗಮನಕ್ಕೆ ಬಿತ್ತನೆ ಸಮಯದ ಕುರಿತು ಸಲಹೆ. ಬೆಳಗಾವಿ ಜಿಲ್ಲೆಯಲ್ಲಿ ಮುಂಗಾರು ಹಂಗಾಮಿನ ಸಿದ್ಧತೆ ಭರದಿಂದ ಸಾಗಿದೆ. ರೈತರು ಮುಂಗಾರು ಬಿತ್ತನೆಗೆ ಬೇಕಾದ ಬೀಜ ಗೊಬ್ಬರಗಳ ಸಂಗ್ರಹಣೆಯಲ್ಲಿ ತೊಡಗಿರುವರು. ಬಿತ್ತನೆ ಮಾಡುವ ಸಂದರ್ಭದಲ್ಲಿ ಬೀಜೋಪಚಾರ ಮಾಡುವುದು ಕಡ್ಡಾಯ. ಮಣ್ಣಿನ ತೇವಾಂಶ ಸಾಕಷ್ಟು, ಅಂದರೆ 75-100 mm ಮಳೆಯಾಗಿರಬೇಕು. 6 ಇಂಚು ಮಣ್ಣು ಹಸಿಯಾಗಿರಬೇಕು. ಮಣ್ಣಿನ ಉಷ್ಣಾಂಶ ಕಡಿಮೆಯಾಗಿರಬೇಕು, ವಾತಾವರಣದಲ್ಲಿ ಆರ್ದ್ರತೆ ಹೆಚ್ಚಾಗಿರಬೇಕು, ಅಂದರೆ ತಂಪಾದ ವಾತಾವರಣವಾಗಿರಬೇಕು. ಪ್ರಮುಖವಾಗಿ ಸೋಯಾ ಅವರೆ ಬಿತ್ತನೆ ಮಾಡುವಾಗ ಈ ಮೇಲಿನ ಎಲ್ಲಾ ಅಂಶಗಳನ್ನು ಗಮನಿಸಿ ಬಿತ್ತನೆ ಪ್ರಾರಂಭಿಸಿರಿ. ರೈತರು ಅವಸರ ಪಡದೆ ತಾಳ್ಮೆಯಿಂದ ಪೂರಕ ಅಂಶಗಳನ್ನು ಗಮನಿಸಿ ಬಿತ್ತನೆ ಕೈಗೊಳ್ಳಲು ರೈತ ಬಾಂಧವರಲ್ಲಿ ಕೋರಿದೆ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಿ ಎಂದು ಬೆಳಗಾವಿ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀ ಎಚ್ ಡಿ ಕೋಳೇಕರ್ ಅವರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಜನಪರ ಆಡಳಿತದಿಂದ ಪ್ರಜಾತಂತ್ರದ ಮೌಲ್ಯವರ್ಧನೆ, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್. ಬ್ರಿಕ್ಸ್ ಬಾಹ್ಯಾಕಾಶ ಏಜೆನ್ಸಿ ಸಭೆ, ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಗಾಗಿ ದೂರ ಸಂವೇದಿ ಉಪಗ್ರಹಗಳ ಬಳಕೆ ಚರ್ಚೆ. ರಾಷ್ಟ್ರೀಯ ಹೆದ್ದಾರಿ ಅನಧಿಕೃತ ಪಾರ್ಕಿಂಗ್ ಹಾಗೂ ಒತ್ತುವರಿ ತೆರವಿಗೆ ಪ್ರಾಧಿಕಾರದ ಕ್ರಮ. ಕಳೆದ ವರ್ಷ ವಿದೇಶಾಂಗ ಸಚಿವಾಲಯದಿಂದ 1.5 ಕೋಟಿಗೂ ಅಧಿಕ ಪಾಸ್ಪೋರ್ಟ್ ಸೇವೆ ವಿತರಣೆ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಕೆನಡಾ ಸ್ವಿಟ್ಜರ್ಲೆಂಡ್ ಹಾಗೂ ಬೋಸ್ನಿಯಾ ಕತಾರ್ ಇಂದು ಮುಖಾಮುಖಿ. ವಾರ್ತೆಗಳ ವಿವರ: ನಿಕಟ ಜನಪರ ಆಡಳಿತದಿಂದ ಪ್ರಜಾತಂತ್ರದ ಮೌಲ್ಯಗಳು ಬಲಗೊಳ್ಳುತ್ತವೆ ಎಂದು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು ಅವರು ಪ್ರಜಾತಂತ್ರ ಕುರಿತಾದ ಪುಸ್ತಕ ಬಿಡುಗಡೆಗೊಳಿಸಿ ಮಾತನಾಡಿದರು. ನ್ಯಾಯ, ಸಮಾನತೆ ಹಾಗೂ ಸ್ವಾತಂತ್ರ್ಯದ ಮೌಲ್ಯಗಳು ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವದ ಭಾರತದ ಸಂವಿಧಾನದ ಅಸ್ಮಿತೆಯಾಗಿದೆ. ಅಧಿಕಾರದಲ್ಲಿ ಇರುವವರು ಹಾಗೂ ಜನಸಾಮಾನ್ಯರ ನಡುವಿನ ಅಂತರ ನಿವಾರಣೆಗಾಗಿ ಜನಕೇಂದ್ರಿತ ಆಡಳಿತ ನಿರ್ವಹಿಸುವ ಬಗ್ಗೆ ಪುಸ್ತಕದಲ್ಲಿ ವಿವರವಾಗಿ ತಿಳಿಸಲಾಗಿದೆ ಎಂದು ಹೇಳಿದ್ದಾರೆ. ನೀಟ್ ಪರೀಕ್ಷೆ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಅನುಕೂಲ ಖಾತರಿಪಡಿಸಲು ಪ್ರಧಾನಿ ನರೇಂದ್ರ ಮೋದಿಯವರು ವಿಮಾನ ನಿಲ್ದಾಣದಿಂದ ನಿರ್ಗಮನವನ್ನು 45 ನಿಮಿಷಗಳ ಕಾಲ ಮುಂದೂಡಿದ ಘಟನೆಯನ್ನು ಉಪರಾಷ್ಟ್ರಪತಿಗಳು ಉಲ್ಲೇಖಿಸಿ ಇಂತಹ ವರ್ತನೆಗಳು ಜನಸೇವೆಯ ತತ್ವವನ್ನು ಸಾದರಪಡಿಸುತ್ತವೆ ಎಂದು ಹೇಳಿದ್ದಾರೆ. ಭಾರತ ಅಧ್ಯಕ್ಷತೆಯ ಬ್ರಿಕ್ಸ್ ಬಾಹ್ಯಾಕಾಶ ಏಜೆನ್ಸಿ ಸಭೆ ಬೆಂಗಳೂರಿನಲ್ಲಿ ಇಂದು ಮುಕ್ತಾಯವಾಯಿತು. ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಹಾಗೂ ಬಾಹ್ಯಾಕಾಶ ಖಾತೆ ಸಚಿವ ಡಾ ಜಿತೇಂದ್ರ ಸಿಂಗ್ ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿ ಜಾಗತಿಕ ಬಾಹ್ಯಾಕಾಶ ಉಪಕ್ರಮಗಳಲ್ಲಿ ಭಾರತದ ಪಾತ್ರವನ್ನು ವಿವರಿಸಿದರು. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಅಧ್ಯಕ್ಷರಾದಂತಹ ವಿ ನಾರಾಯಣನ್ ಮಾತನಾಡಿ, ಬಾಹ್ಯಾಕಾಶ ಇಲಾಖೆಯ ಪ್ರತಿನಿಧಿಗಳು ಸೇರಿದಂತೆ 10 ದೇಶಗಳ 26 ಪ್ರತಿನಿಧಿಗಳು ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಗಾಗಿ ಅದರಲ್ಲೂ ವಿಶೇಷವಾಗಿ ಪ್ರಕೃತಿ ವಿಕೋಪ ಮತ್ತು ಹವಾಮಾನ ಬದಲಾವಣೆ ಸಂದರ್ಭಗಳಲ್ಲಿ ದೂರ ಸಂವೇದಿ ಉಪಗ್ರಹಗಳ ಪ್ರಯೋಜನ ಕುರಿತಂತೆ ಸಭೆಯಲ್ಲಿ ಚರ್ಚಿಸಲಾಯಿತು ಎಂದು ತಿಳಿಸಿದ್ದಾರೆ. ಸುಸ್ಥಿರ ಬಾಹ್ಯಾಕಾಶ ಕಾರ್ಯಾಚರಣೆ ಹಾಗೂ ತ್ಯಾಜ್ಯ ಮುಕ್ತ ಮಿಷನ್ ನಿರ್ವಹಣೆ ಕುರಿತಂತೆಯೂ ಪ್ರತಿನಿಧಿಗಳು ಚರ್ಚಿಸಿದರು ಎಂದು ನಾರಾಯಣನ್ ತಿಳಿಸಿದ್ದಾರೆ. ಬ್ರಿಕ್ಸ್ ಬಾಹ್ಯಾಕಾಶ ಸಹಕಾರ ಚೌಕಟ್ಟಿಗೆ ಇನ್ನೂ ಅನೇಕ ದೇಶಗಳನ್ನು ಸೇರಿಸಿಕೊಳ್ಳುವ ನಿರೀಕ್ಷೆ ಇದೆ ಎಂದು ನಾರಾಯಣನ್ ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಮಾದಕ ದ್ರವ್ಯ ಮಾರಾಟ ಮತ್ತು ಬಳಕೆ ತಡೆಗಟ್ಟುವ ಪ್ರಯತ್ನಗಳನ್ನು ಬಲಪಡಿಸುವ ಉದ್ದೇಶದಿಂದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೇತೃತ್ವದಲ್ಲಿ ನಾಡಿದ್ದು ನವದೆಹಲಿಯಲ್ಲಿ ಉನ್ನತ ಮಟ್ಟದ ಸಭೆ ನಡೆಯಲಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಹಾಗೂ ಮಾದಕ ವಸ್ತು ಮಾರಾಟ ತಡೆಗಟ್ಟುವಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಏಜೆನ್ಸಿಗಳ ಪ್ರತಿನಿಧಿಗಳು ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ಗೃಹ ಸಚಿವಾಲಯ ತಿಳಿಸಿದೆ. ಈ ಸಂದರ್ಭದಲ್ಲಿ ಅಮಿತ್ ಶಾ ಅವರು ಮಾದಕ ದ್ರವ್ಯ ನಿಯಂತ್ರಣ ಉಪಕ್ರಮ ಪತ್ರ 2026-2029 ಬಿಡುಗಡೆ ಮಾಡಲಿದ್ದಾರೆ. ತಾಯ್ನಾಡಿನ ಸಾರ್ವಭೌಮತೆಗಾಗಿ ಹೋರಾಡಿದ ರಾಣಿ ದುರ್ಗಾವತಿ ಅವರ ಹುತಾತ್ಮ ದಿನದ ಸಂದರ್ಭದಲ್ಲಿ ಇಂದು ಅವರಿಗೆ ಗೌರವ ನಮನ ಸಲ್ಲಿಸಲಾಯಿತು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮೊಘಲ್ ಅತಿಕ್ರಮಣಕಾರರ ವಿರುದ್ಧ ನಾಡಿನ ಸಂಸ್ಕೃತಿ ಮತ್ತು ಪರಂಪರೆ ಉಳಿಸಲು ಹೋರಾಡಿದ ರಾಣಿ ದುರ್ಗಾವತಿ ಧೀರ ಮಹಿಳೆಯ ಪ್ರತೀಕವಾಗಿದ್ದಾರೆ. ಅವರ ಉತ್ಕಟ ಸೇವೆ, ಉತ್ತಮ ಆಡಳಿತ ಚಿರಸ್ಫೂರ್ತಿದಾಯಕವಾಗಿದೆ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ರಾಣಿ ದುರ್ಗಾವತಿ ಮಾತೃಭೂಮಿಗಾಗಿ ಹೋರಾಡಿದ ಶೂರ ಮಹಿಳೆ, ಅವರ ಅಪ್ರತಿಮ ದೇಶಭಕ್ತಿ, ನಿಸ್ವಾರ್ಥ ಸೇವೆ ಅಜರಾಮರ ಎಂದು ಕೊಂಡಾಡಿದ್ದಾರೆ. ಪ್ರಸ್ತುತ ಜಾಗತಿಕ ವಿದ್ಯಮಾನದ ಹಿನ್ನೆಲೆಯಲ್ಲಿ ಭಾರತ ದಕ್ಷಿಣ ಕೊರಿಯಾ ನಡುವಿನ ಸಂಬಂಧ ಬಲಗೊಳ್ಳುವ ಅವಶ್ಯಕತೆ ಇದೆ ಎಂದು ವಿದೇಶಾಂಗ ವ್ಯವಹಾರ ಖಾತೆ ಸಚಿವ ಡಾ ಎಸ್ ಜೈಶಂಕರ್ ಹೇಳಿದ್ದಾರೆ. ಸಿಯೋಲ್ನಲ್ಲಿಂದು ದಕ್ಷಿಣ ಕೊರಿಯಾ ವಿದೇಶಾಂಗ ಸಚಿವ ಚು ಹ್ಯೂನ್ ಅವರೊಂದಿಗೆ ನಡೆಸಿದ ಮಾತುಕತೆಯ ಸಂದರ್ಭದಲ್ಲಿ ಭಾರತ ದಕ್ಷಿಣ ಕೊರಿಯಾ ಪರಸ್ಪರ ನಂಬಿಕೆ ಮತ್ತು ಸಮಾನ ಮೌಲ್ಯಗಳನ್ನು ಹೊಂದಿದ್ದು ಉಭಯ ದೇಶಗಳು ಮತ್ತಷ್ಟು ನಿಕಟವಾಗಿ ಕಾರ್ಯನಿರ್ವಹಿಸುವ ಅಗತ್ಯವಿದೆ ಎಂದು ಹೇಳಿದ್ದಾರೆ. ಸಭೆಯಲ್ಲಿ ರಾಜಕೀಯ, ಹಡಗು ನಿರ್ಮಾಣ, ವಾಣಿಜ್ಯ, ಬಂಡವಾಳ ಹೂಡಿಕೆ, ರಕ್ಷಣೆ, ತಂತ್ರಜ್ಞಾನ, ಶುದ್ಧ ಇಂಧನ, ಸಾಂಸ್ಕೃತಿಕ ವಿಚಾರ ವಿನಿಮಯ, ನವೋದ್ಯಮ ಅವಕಾಶ, ಫಿನ್ಟೆಕ್ ಮೊದಲಾದ ವಲಯಗಳಲ್ಲಿನ ಸಹಕಾರ ಕುರಿತಂತೆ ಪರಿಶೀಲನೆ ನಡೆಸಲಾಯಿತು ಎಂದು ಡಾ ಎಸ್ ಜೈಶಂಕರ್ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಉಭಯ ದೇಶಗಳ ಒಪ್ಪಂದ ಮುಂದುವರೆಸುವ ಬಗ್ಗೆ ದಕ್ಷಿಣ ಕೊರಿಯಾ ವಿದೇಶಾಂಗ ಸಚಿವರು ವ್ಯಕ್ತಪಡಿಸಿರುವ ಬದ್ಧತೆ ಬಗ್ಗೆ ಡಾ ಎಸ್ ಜೈಶಂಕರ್ ಮೆಚ್ಚುಗೆ ಸೂಚಿಸಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15 ಕ್ಕೆ. ರಾಷ್ಟ್ರೀಯ ಹೆದ್ದಾರಿಗಳಲ್ಲಿನ ಅನಧಿಕೃತ ಪಾರ್ಕಿಂಗ್ ಮತ್ತು ಒತ್ತುವರಿಗಳನ್ನು ತಡೆಗಟ್ಟಲು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ತೀವ್ರ ಸ್ವರೂಪದ ಕ್ರಮಗಳಿಗೆ ಮುಂದಾಗಿದೆ. ಸುಪ್ರೀಂಕೋರ್ಟ್ ನೀಡಿದ ಅನುಪಾಲನೆಯ ಕ್ರಮವಾಗಿ ಪ್ರಾಧಿಕಾರ ವಿವಿಧ ರಾಜ್ಯಗಳಲ್ಲಿನ 595 ತಾಣಗಳನ್ನು ಗುರುತಿಸಿದೆ. ಈ ಪ್ರದೇಶಗಳಲ್ಲಿರುವಂತಹ ಅನಧಿಕೃತ ಪಾರ್ಕಿಂಗ್ ಮತ್ತು ಒತ್ತುವರಿಗಳನ್ನು ತೆರವುಗೊಳಿಸುವಂತೆ ರಾಜ್ಯ ಸರ್ಕಾರ ಹಾಗೂ ಜಿಲ್ಲಾಡಳಿತಗಳ ಸಮನ್ವಯದೊಂದಿಗೆ ಕಾರ್ಯವನ್ನು ನಿರ್ವಹಿಸಲಾಗುತ್ತಿದೆ ಎಂದು ತಿಳಿಸಲಾಗಿದೆ. ಈ ಉಪಕ್ರಮಗಳ ವ್ಯವಸ್ಥಿತ ಅನುಷ್ಠಾನಕ್ಕಾಗಿ ಮತ್ತು ಸಾಂಸ್ಥಿಕ ಸಹಯೋಗವನ್ನು ಬಲಪಡಿಸುವ ನಿಟ್ಟಿನಲ್ಲಿ ಜಿಲ್ಲಾ ಹೆದ್ದಾರಿ ಸುರಕ್ಷತಾ ಕಾರ್ಯಪಡೆ ಸ್ಥಾಪಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ ಮತ್ತು ಅಂತರ ಸಂಸ್ಥೆ ಸಹಯೋಗಕ್ಕಾಗಿ ಹಾಗೂ ಅನುಪಾಲನೆಯ ಉಸ್ತುವಾರಿ ನಿರ್ವಹಿಸಲು ನೋಡಲ್ ಅಧಿಕಾರಿ ನೇಮಕ ಮಾಡಲಾಗುತ್ತಿದೆ. ಸುಲಭ ಸಂಚಾರಕ್ಕಾಗಿ ಆಧುನಿಕ ಸಾರಿಗೆ ನಿರ್ವಹಣಾ ವ್ಯವಸ್ಥೆಗಳ ಪರಿಶೀಲನೆ ನಡೆಸುವಂತೆಯೂ ಪ್ರಾಧಿಕಾರ ಸೂಚಿಸಿದೆ. ವಿದೇಶಾಂಗ ವ್ಯವಹಾರ ಸಚಿವಾಲಯ 2025 ಒಂದೂವರೆ ಕೋಟಿಗೂ ಅಧಿಕ ಪಾಸ್ಪೋರ್ಟ್ ಹಾಗೂ ಅದಕ್ಕೆ ಸಂಬಂಧಪಟ್ಟಂತಹ ಸೇವೆಗಳನ್ನು ಒದಗಿಸಿದೆ. ದೇಶದಾದ್ಯಂತ ಇರುವ 545 ಕೇಂದ್ರಗಳ ಮೂಲಕ ಭಾರತೀಯರಿಗೆ ಈ ಸೇವೆ ಕಲ್ಪಿಸಲಾಗಿದೆ ಎಂದು ಪಾಸ್ಪೋರ್ಟ್ ಸೇವಾ ದಿನದ ಸಂದರ್ಭದಲ್ಲಿ ಇಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಸುಮಾರು 1,47,00,000 ಚಿಪ್ ಆಧಾರಿತ ಪಾಸ್ಪೋರ್ಟ್ಗಳನ್ನು ವಿತರಣೆ ಮಾಡಲಾಗಿದೆ. ಭಾರತ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ನಡುವಿನ ಉನ್ನತ ಮಟ್ಟದ ರಕ್ಷಣಾ ಸಹಕಾರ ಸಭೆ ನವದೆಹಲಿಯಲ್ಲಿ ಇಂದು ಜರುಗಿತು. ಭಾರತದ ಅಂತಾರಾಷ್ಟೀಯ ಸಹಕಾರ ಜಂಟಿ ಕಾರ್ಯದರ್ಶಿ ಅಮಿತಾ ಪ್ರಸಾದ್ ಮತ್ತು ಯುಎಇನ ಬ್ರಿಗೇಡಿಯರ್ ಜಮಾಲ್ ಇಬ್ರಾಹಿಂ ಮೊಹಮ್ಮದ್ ಇಬ್ರಾಹಿಂ ಅಲ್ಮರ್ ಝುಕಿ ಸಹ ಅಧ್ಯಕ್ಷತೆಯಲ್ಲಿ ಈ ಸಭೆ ನಡೆಯಿತು. ರಕ್ಷಣಾ ಉದ್ಯಮಗಳ ಸಹಕಾರ, ಆವಿಷ್ಕಾರಗಳ ಸಮನ್ವಯ, ಸಮುದ್ರಯಾನ ಭದ್ರತೆ ಸೇರಿದಂತೆ ವಿವಿಧ ವಿಷಯಗಳ ಬಗ್ಗೆ ಸಭೆಯಲ್ಲಿ ಚರ್ಚಿಸಲಾಯಿತು ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಳ್ಳಲಾಗಿದೆ. ಕೇಂದ್ರಾಡಳಿತ ಪ್ರದೇಶದ ಲಡಾಖ್ನ ಲೇಹ್ನ ಹೆಮಿಸ್ ಬೌದ್ಧ ಪವಿತ್ರ ತಾಣದಲ್ಲಿ ಇಂದು ಹೆಮಿಸ್ ಉತ್ಸವ 2026 ಆರಂಭವಾಯಿತು. ಲಡಾಖ್ನ ಲೆಫ್ಟಿನೆಂಟ್ ಗವರ್ನರ್ ವಿಕೆ ಸಕ್ಸೇನಾ ಪಾಲ್ಗೊಂಡಿದ್ದ ಉದ್ಘಾಟನಾ ಸಮಾರಂಭದಲ್ಲಿ ಬೌದ್ಧ ಧರ್ಮಶಾಲಾದ ಭಿಕ್ಷುಗಳು ಸಾಂಪ್ರದಾಯಿಕ ಪ್ರಾರ್ಥನೆಯ ಮೂಲಕ ಛಮ್ ಮುಖವಾಡದ ನೃತ್ಯ ಕಾರ್ಯಕ್ರಮ ನಡೆಸಿಕೊಟ್ಟರು. 2 ದಿನಗಳ ಈ ಉತ್ಸವದಲ್ಲಿ ದೇಶ ವಿದೇಶಗಳ ಬೌದ್ಧ ಪಂಡಿತರು, ಶ್ರದ್ಧಾಳುಗಳು, ಸಾಂಸ್ಕೃತಿಕ ವಿಚಾರ ಆಸಕ್ತರು ಪಾಲ್ಗೊಳ್ಳುತ್ತಿದ್ದಾರೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕುಟುಂಬ ನಡೆಸುತ್ತಿರುವಂತಹ ಸಂಸ್ಥೆಗೆ ಅಕ್ರಮವಾಗಿ ಭೂಮಿ ನೀಡಲಾಗಿದೆ ಎಂದು ಎನ್ನುವಂತಹ ಪ್ರಕರಣಕ್ಕೆ ಬಿಜೆಪಿ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದೆ.

0: ಸಾವಿರಕ್ಕೂ ಅಧಿಕ ಸುತ್ತಿನ ಮದ್ದು ಗುಂಡುಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಪಂಜಾಬ್ ಪೊಲೀಸ್ ಮಹಾನಿರ್ದೇಶಕ ಗೌರವ್ ಯಾದವ್ ತಿಳಿಸಿದ್ದಾರೆ. ಕೋಲ್ಕತ್ತಾದ ತರತಲಾ ಬಳಿ ನಿರ್ಮಾಣ ಹಂತದಲ್ಲಿದ್ದ ದಾಸ್ತಾನು ಮಳಿಗೆಯ ಮೇಲ್ಛಾವಣಿ ಕುಸಿದು ಕನಿಷ್ಠ 5 ಮೃತಪಟ್ಟಿದ್ದಾರೆ. ಗಾಯಗೊಂಡವರನ್ನು ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ. ದೆಹಲಿಯಲ್ಲಿ ಆರ್ಕೆ ಆಶ್ರಮ್ ಮಾರ್ಗ ಮತ್ತು ಇಂದ್ರಪ್ರಸ್ಥ ಪ್ರವೇಶ ನಡುವೆ ಮೆಟ್ರೋ ರೈಲು ಸಂಪರ್ಕ ಕಲ್ಪಿಸುವ ಸೆಂಟ್ರಲ್ ವೆಸ್ತಾ ಕಾರಿಡಾರ್ ಯೋಜನೆ ಕಾಮಗಾರಿಗೆ ಕೇಂದ್ರ ವಸತಿ ಮತ್ತು ನಗರ ವ್ಯವಹಾರ ಖಾತೆ ಸಚಿವ ಮನೋಹರ್ ಲಾಲ್ ಇಂದು ಚಾಲನೆಯನ್ನು ನೀಡಿದರು. ಸೆಂಟ್ರಲ್ ಸೆಕ್ರೆಟೇರಿಯೇಟ್ ಮೆಟ್ರೋ ನಿಲ್ದಾಣದಲ್ಲಿ ನಡೆದ ಸಮಾರಂಭದಲ್ಲಿ ಮಾತನಾಡಿದ ಸಚಿವ ಮನೋಹರ್ ಲಾಲ್, ಸುಮಾರು 9 ಉದ್ದದ ಈ ಕಾರಿಡಾರ್ ಒಟ್ಟು 9 ಭೂಗತ ನಿಲ್ದಾಣಗಳನ್ನು ಹೊಂದಿರಲಿದೆ ಎಂದು ಮಾಹಿತಿ ಹಂಚಿಕೊಂಡಿದ್ದಾರೆ. ಈಗ ಫಿಫಾ ವಿಶ್ವಕಪ್ ಫುಟ್ಬಾಲ್ ಸುದ್ದಿ. ಕೆನಡಾದ ವ್ಯಾನ್ಕೋವರ್ ಕ್ರೀಡಾಂಗಣದಲ್ಲಿ ನಡೆಯಲಿರುವಂತಹ ಪಂದ್ಯದಲ್ಲಿ ಕೆನಡಾ ಮತ್ತು ಸ್ವಿಟ್ಜರ್ಲೆಂಡ್ ತಂಡಗಳು ಮುಖಾಮುಖಿಯಾಗಲಿವೆ. ಸಿಯಾಟಲ್ನಲ್ಲಿ ನಡೆಯಲಿರುವ ಮತ್ತೊಂದು ಪಂದ್ಯದಲ್ಲಿ ಬೋಸ್ನಿಯಾ ಕತಾರ್ ತಂಡವನ್ನು ಎದುರಿಸಲಿದೆ. ಈ 2 ಪಂದ್ಯಗಳು ಭಾರತೀಯ ಕಾಲಮಾನ ರಾತ್ರಿ 12:30 ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜನಪರ ಆಡಳಿತದಿಂದ ಪ್ರಜಾತಂತ್ರದ ಮೌಲ್ಯವರ್ಧನೆ, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್. ಬ್ರಿಕ್ಸ್ ಬಾಹ್ಯಾಕಾಶ ಏಜೆನ್ಸಿ ಸಭೆ, ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಗಾಗಿ ದೂರ ಸಂವೇದಿ ಉಪಗ್ರಹಗಳ ಬಳಕೆ ಚರ್ಚೆ. ರಾಷ್ಟ್ರೀಯ ಹೆದ್ದಾರಿ ಅನಧಿಕೃತ ಪಾರ್ಕಿಂಗ್ ಮತ್ತು ಒತ್ತುವರಿ ತೆರವಿಗೆ ಪ್ರಾಧಿಕಾರದ ಕ್ರಮ. ಕಳೆದ ವರ್ಷ ವಿದೇಶಾಂಗ ಸಚಿವಾಲಯದಿಂದ 1.5 crore ಅಧಿಕ ಪಾಸ್ಪೋರ್ಟ್ ಸೇವೆ ವಿತರಣೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಕೆನಡಾ ಸ್ವಿಟ್ಜರ್ಲೆಂಡ್ ಹಾಗೂ ಬೋಸ್ನಿಯಾ ಕತಾರ್ ಇಂದು ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಆಕಾಶವಾಣಿ ಬೆಂಗಳೂರು. ಸಿರಿಗಂಧ.
2: ಇದುವರೆಗೂ ಕೇಳಿದ್ರಿ ವಾರ್ತೆಗಳನ್ನ ಆಕಾಶವಾಣಿಯ ಪ್ರಸ್ತುತಿಯಲ್ಲಿ.
3: ಜುಮಲಗಾವಿ 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು ಬಿಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು PhD ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು, 100+ ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000+ ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು, NAC A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 08 3124 7139, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.kle-farm.edu.
4: आरोग्य हीच खरी संपत्ती. आपल्या आरोग्याची काळजी घेण्यासाठी आता विश्वासाचं नाव केल अकॅडमी ऑफ हायर एज्युकेशन अँड रिसर्च अंतर्गत केली होमिओपॅथिक मेडिकल कॉलेज अँड हॉस्पिटल बेळगावी. आमच्याकडे अनुभवी डॉक्टर्सची टीम, सुसज्ज OPD सेवा, आधुनिक निदान सुविधा, औषध वितरण सेवा आणि रुग्ण केंद्रित उपचार उपलब्ध आहेत. ऍलर्जी, त्वचारोग, सांधेदुखी, मायग्रेन, श्वसनाचे आजार, पोटाचे विकार, महिला व बालरोग, जीवनशैलीशी संबंधित समस्या आणि दीर्घकालीन आजारांवर होमिओपॅथिक उपचार उपलब्ध. अधिक माहितीसाठी संपर्क करा केली होमिओपॅथिक मेडिकल कॉलेज अँड हॉस्पिटल, एअरपोर्ट रोड, बसवन कुर्ची. फोन नंबर 9448141503 आणि 8123871607. निरोगी आयुष्यासाठी आजच भेट द्या.
5: ಸೋಯಾಬೀನ್ ಬೆಳೆಗೆ ಪೀಡೆ ಸಮೀಕ್ಷೆ ತಂಡ ಭೇಟಿ. ಬೆಳಗಾವಿ ಜಿಲ್ಲೆಯ ವಿವಿಧ ತಾಲೂಕಿನ ಕೆಲವು ಗ್ರಾಮಗಳಲ್ಲಿ ಮುಂಗಾರು ಹಂಗಾಮಿಗೆ ಸೋಯಾ ಅವರೆ ಸುಮಾರು 45,000 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಆಗಿದ್ದು ಈಗಾಗಲೇ ಸುಮಾರು 15-20 ದಿನಗಳ ಬೆಳೆ ಆಗಿದ್ದು ತಾಲೂಕಿನ ಕೆಲವು ಗ್ರಾಮಗಳಲ್ಲಿ ಜಂಟಿ ಕೃಷಿ ನಿರ್ದೇಶಕರು ಬೆಳಗಾವಿ HD ಕೋಳೇಕರ್, ಉಪ ಕೃಷಿ ನಿರ್ದೇಶಕರು ಬೆಳಗಾವಿ ಸಲೀಂ ಸಂಗತ್ರಾಸ್, ಕೃಷಿ ವಿಜ್ಞಾನ ಕೇಂದ್ರ ಮತ್ತಿಕೊಪ್ಪ ವಿಜ್ಞಾನಿ SS ಹಿರೇಮಠ್, ಸಹಾಯಕ ಕೃಷಿ ನಿರ್ದೇಶಕರು ವಿಷಯ ತಜ್ಞ CI ಹೂಗಾರ್, ಸಹಾಯಕ ಕೃಷಿ ನಿರ್ದೇಶಕರು ಬೆಳಗಾವಿ ಮಂಗಳಾಯಸ್ ಬಿರಾದಾರ್ ಮತ್ತು ಕೃಷಿ ಅಧಿಕಾರಿಗಳನ್ನು ಒಳಗೊಂಡ ಸಮೀಕ್ಷಣಾ ತಂಡವು ಭೇಟಿ ನೀಡಿ ಪೀಡೆ ಸಂರಕ್ಷಣೆ ಕೈಗೊಂಡಿತು. ಸೋಯಾ ಅವರೆಯಲ್ಲಿ

ಅಲ್ಲಿ ಕಾಂಡ ಕೊರಕ ಮತ್ತು ಹಸಿರುಕಾಯಿ ಕೊರಕ ಹೆಲಿಕೋವರ್ಪ ಕೀಟಬಾಧೆ ಕಂಡು ಬಂದಿದ್ದು, ಇದನ್ನು ನಿರ್ವಹಿಸಲು ಮುಂಜಾಗ್ರತಾ ಕ್ರಮವಾಗಿ ರೈತ ಬಾಂಧವರು ಕೂಡಲೇ ಈ ಕೆಳಕಂಡ ಕ್ರಮಗಳನ್ನು ಅನುಸರಿಸಿ ಬೆಳೆ ರಕ್ಷಣೆಗೆ ಮುಂದಾಗುವಂತೆ ಕೋರಿದೆ. ಹಸಿರುಕಾಯಿ ಕೊರಕ ಹೆಲಿಕೋವರ್ಪ ಕೀಟದ ಹತೋಟಿಗಾಗಿ ಕ್ಲೋರಾಂಟ್ರಿ ನಿಲಿಪ್ರೋಲ್ 18.5 ಎಸ್ಸಿ 0.3 ಮಿಲಿಲೀಟರ್ ಮತ್ತು 13:45 ನೀರಿನಲ್ಲಿ ಕರಗುವ ರಸಗೊಬ್ಬರವನ್ನು 5 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಪ್ರತಿ ಎಕರೆಗೆ 5-8 ಹೆಲಿಲ್ಯೂರ್ ಮೋಹಕ ಬಲೆಗಳನ್ನು ಕೀಟದ ಹತೋಟಿಗೆ ಬಳಸುವುದು. ಕಾಂಡಕೊರಕದ ಹತೋಟಿಗೆ ಥಿಯಾಮೆಥಾಕ್ಸಮ್ 12.6 ಮತ್ತು ಲ್ಯಾಂಡಾ ಸಯೋತ್ರಿನ್ 9.5 ಒಂದು ಮಿಲಿ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡಬೇಕು. ಸ್ಕಿರೋಷಿಯಂ ಕಾಂಡಕೊಳೆ ರೋಗ ಅಲ್ಲಲ್ಲಿ ಕಂಡು ಬಂದದ್ದು. ಕಾರ್ಬಾಕ್ಸಿನ್ 37.5 ಮತ್ತು ಥೈರಾಮ್ 37.5 ವಿಟಾವ್ಯಾಕ್ಸ್ ಪೌಡರ್ 2 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ರೋಗ ಕಂಡುಬಂದ ಗಿಡದ ಸುತ್ತಲಿನ ನೆಲವನ್ನು ಔಷಧಿಯಿಂದ ಒದ್ದೆ ಮಾಡಬೇಕು. ಸಿಂಪರಣೆ ಮಾಡುವಾಗ ಎಕರೆಗೆ ಕನಿಷ್ಠ 10-12 ಸ್ಪ್ರೇ ಪಂಪ್ ದ್ರಾವಣವನ್ನು ಕಡ್ಡಾಯವಾಗಿ ಉಪಯೋಗಿಸಲು ಸೂಚಿಸಲಾಗಿದೆ. ಹಾಗೂ ಔಷಧಿ ಸಿಂಪಡಣೆ ಮಾಡುವಾಗ ರೈತರು ದಯವಿಟ್ಟು ಸೂಕ್ತ ಸುರಕ್ಷಾ ಕ್ರಮಗಳನ್ನು ಅನುಸರಿಸುವುದು ಹಾಗೂ ಗಾಳಿಯ ವಿರುದ್ಧ ದಿಕ್ಕಿನಲ್ಲಿ ಸಿಂಪಡಣೆ ಕೈಗೊಳ್ಳಬಾರದೆಂದು ಈ ಮೂಲಕ ಕೋರಲಾಗಿದೆ. ಬೆಳೆಗಳಲ್ಲಿ ಕಳೆ ನಿಯಂತ್ರಣ ಮತ್ತು ಮಣ್ಣಿನ ತೇವಾಂಶ ರಕ್ಷಣೆಗಾಗಿ ಸೂಕ್ತ ಸಮಯದಲ್ಲಿ ಎಡೆಕುಂಟೆ ಕಾರ್ಯ ಕೈಗೊಳ್ಳುವುದು ಮತ್ತು ಸಾಧ್ಯವಾದಲ್ಲಿ ಬೆಳೆ ಒಣಗದಂತೆ ರಕ್ಷಿಸಲು ರಕ್ಷಣಾತ್ಮಕ ನೀರಾವರಿ ಒದಗಿಸಲು ತಿಳಿಸಲಾಗಿದೆ. ಪ್ರಕಟಣೆ: ಜಂಟಿ ಕೃಷಿ ನಿರ್ದೇಶಕರು ಬೆಳಗಾವಿ ಮತ್ತು ಬೆಳಗಾವಿ ಜಿಲ್ಲೆಯ ಎಲ್ಲ ತಾಲೂಕಿನ ಸಹಾಯಕ ಕೃಷಿ ನಿರ್ದೇಶಕರು.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವಣಧ್ವನಿ 90.4 ಎಫ್ಎಂ. ನಮ್ಮ ಇಂದಿನ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಅಂಗವಾಗಿ ಸರಣಿ ಜಾಗೃತಿ ಕಾರ್ಯಕ್ರಮದಲ್ಲಿ ಯೋಗದ ಮಹತ್ವದ ಕುರಿತು ಮಾಹಿತಿಯನ್ನ ಹಂಚಿಕೊಳ್ಳಲಿದ್ದಾರೆ ಮಹಾಲಕ್ಷ್ಮಿ ಮಹಿಳಾ ಮಂಡಳದ ಕಮಿಟಿಯ ಸದಸ್ಯರು ಹಾಗೂ ಜಪಾನಿನಲ್ಲಿ 2 ವರ್ಷಗಳ ಕಾಲ ಇಂಗ್ಲಿಷ್ ಶಿಕ್ಷಕಿಯಾಗಿ ಕಾರ್ಯವನ್ನ ನಿರ್ವಹಿಸಿದಂತಹ ಚೇತನಾ ಡಿಎಂ ಅವರು.
1: ಎಲ್ಲ ಕೆಎಲ್ಇ ವೇಣುಧ್ವನಿಯ ಶ್ರೋತೃಗಳಿಗೆ ನನ್ನ ಆತ್ಮೀಯ ನಮಸ್ಕಾರಗಳು. ಪ್ರತಿ ವರ್ಷ ಜೂನ್ 21ರಂದು ವಿಶ್ವದಾದ್ಯಂತ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸಲಾಗುತ್ತದೆ. ಭಾರತದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರು 2014ರ ಸೆಪ್ಟೆಂಬರ್ 27ರಲ್ಲಿ ನಡೆದ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿಯಲ್ಲಿ ಯೋಗ ದಿನದ ಕುರಿತು ಪ್ರಸ್ತಾಪಿಸಿದರು. ಅವರ ಈ ಐತಿಹಾಸಿಕ ಪ್ರಸ್ತಾವನೆಯನ್ನು ಒಪ್ಪಿಕೊಂಡ ವಿಶ್ವಸಂಸ್ಥೆಯು 2014ರ ಡಿಸೆಂಬರ್ 11ರಂದು ಜೂನ್ 21ನೇ ತಾರೀಕಿನ ದಿನವನ್ನು ಅಂತಾರಾಷ್ಟ್ರೀಯ ಯೋಗ ದಿನ ಎಂದು ಘೋಷಿಸಿತು. ಫಸ್ಟ್ ಟೈಮು 2014ರಲ್ಲಿ ಜೂನ್ 21ರಂದು ಪ್ರಪಂಚದಾದ್ಯಂತ ಯೋಗ ದಿನವನ್ನು ಆಚರಣೆಗೆ ತರಲಾಯಿತು. 2015ರಲ್ಲಿ ಫಸ್ಟ್ ಯೋಗ ಡೇ ಸೆಲೆಬ್ರೇಷನ್ ಮಾಡಲಾಯಿತು. ಈಗ ಯೋಗ ಡೇ ಜೂನ್ 21 ಅಂತ ಶುರುವಾಯಿತು, ಮತ್ತು ಯಾರು ಶುರು ಮಾಡಿದ್ರು ಅಂತ ತಿಳ್ಕೊಂಡ್ವಿ. ನೆಕ್ಸ್ಟು ಜೂನ್ 21ನೇ ಯಾಕಪ್ಪ, ಯಾಕೆ ಬೇರೆ ಡೇಟ್ಸ್ ಇರಲಿಲ್ವಾ ಅಂತ ನಮಗೆ ಕ್ವಶನ್ ಬರ್ತದೆ. ಜೂನ್ 21ರಂದು ಸಮ್ಮರ್ ಸೋಲ್ಸ್ಟೈಸ್ ಅಂದರೆ ಅಯನ ಸಂಕ್ರಾಂತಿ ಅಂತ ಹೇಳ್ತಾರೆ. ಅಂದರೆ ನಾರ್ದರ್ನ್ ಹೆಮಿಸ್ಫಿಯರ್ ಉತ್ತರ ಗೋಳಾರ್ಧದಲ್ಲಿ ಜೂನ್ 21ರಂದು ಲಾಂಗೆಸ್ಟ್ ಡೇ ಇರ್ತದೆ. ಅಂದರೆ ಡೇ ಟೈಮ್ ಹಗಲು ಜಾಸ್ತಿ ಇರುತ್ತೆ, ಲಾಂಗೆಸ್ಟ್ ಇರ್ತದೆ. ಸೊ ಬೇರೆ ಬೇರೆ ಕಲ್ಚರ್ನವರು ಈ ದಿನ ಜೂನ್ 21ರಂದು ಆಧ್ಯಾತ್ಮಿಕವಾಗಿ ಬಹಳ ಮಹತ್ವ ಕೊಡ್ತಾರೆ. ಸೊ ಹಾಗಾಗಿ ಜೂನ್ 21ನೇ ಸೆಲೆಕ್ಟ್ ಮಾಡಿದ್ರು. ಭಾರತೀಯ ಸಂಪ್ರದಾಯದಲ್ಲಿ ಆಧ್ಯಾತ್ಮಿಕ ಜಾಗೃತಿಗೆ ಇದು ಅತ್ಯಂತ ಪವಿತ್ರವಾದ ದಿನ. ಮತ್ತೆ ಇದು ಡೇ ಮಾತ್ರ ಲಾಂಗ್ ಅಲ್ಲ, ದೀರ್ಘಾಯುಷ್ಯವನ್ನು ಸಂಕೇತಿಸುತ್ತದೆ. ಪ್ರಕೃತಿಯಲ್ಲಿ ಹೆಚ್ಚಿನ ಶಕ್ತಿ ಇರ್ತದೆ ಅಂತ ನಂಬಿಕೆ ಇದೆ ಆ ದಿನದಂದು. ಮತ್ತೆ ಇದು ಪ್ರಾಚೀನ ಸನಾತನ ಕಾಲದಿಂದ ಭಾರತದ ಸಂಪ್ರದಾಯದಲ್ಲಿ ಯೋಗ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನ ಕಾಪಾಡುವಲ್ಲಿ ಅತ್ಯಂತ ಪರಿಣಾಮಕಾರಿ. ಮತ್ತೆ ಈ ಯೋಗ ಯಾಕೆ ನಾವು ಯೋಗ ಯೋಗ ಅಂತ ಕರಿತೀವಿ, ಈ ಹೆಸರು ಹೇಗೆ ಬಂತಪ್ಪ ಅಂತ ನಾವು ಪ್ರಶ್ನೆ ಮಾಡಿಕೊಂಡ್ರೆ, ಈ ಪದದ ಅರ್ಥ ಎಲ್ಲಿಂದ ಬಂತು ಅಂದ್ರೆ, ಇದು ಸಂಸ್ಕೃತದ ಪದ. ಈ ಪದವು ಸಂಸ್ಕೃತದ ಯುಜ್ ಎಂಬ ಮೂಲ ಪದದಿಂದ ಯೋಗ ಬಂದಿದೆ. ಇದರ ಅರ್ಥ ಸೇರಿಸುವುದು, ಜಾಯಿನ್ ಮಾಡೋದು ಅಥವಾ ಒಗ್ಗೂಡಿಸೋದು, ಯುನೈಟ್ ಮಾಡೋದು ಅಂತ ಅರ್ಥ. ಇದು ಮನಸ್ಸು ಮತ್ತು ದೇಹದ ನಡುವಿನ ಏಕತೆಯನ್ನ ಸಂಕೇತಿಸುತ್ತದೆ. ಯೋಗ ದಿನದ ಥೀಮ್ ಏನಂದ್ರೆ, ಪ್ರತಿ ವರ್ಷವೂ ನಿರ್ದಿಷ್ಟವಾದ ಧ್ಯೇಯದೊಂದಿಗೆ ಯೋಗ ದಿನವನ್ನ ಆಚರಿಸಲಾಗ್ತದೆ. 2026ರ ಧ್ಯೇಯ ವಾಕ್ಯ ಆರೋಗ್ಯಕರ ವೃದ್ಧಿಗಾಗಿ ಯೋಗ, ಯೋಗ ಫಾರ್ ಹೆಲ್ತಿ ಏಜಿಂಗ್. ಇದು ವಯಸ್ಸಾದವರಲ್ಲಿ ಚೈತನ್ಯ ಮತ್ತು ಸ್ವಾತಂತ್ರ್ಯವನ್ನ ಹೆಚ್ಚಿಸಲು ಯೋಗದ ಸಾಮರ್ಥ್ಯವನ್ನ ಒತ್ತಿ ಹೇಳ್ತಾರೆ. 2025ರಲ್ಲಿ ಯೋಗ ಫಾರ್ ಹೆಲ್ತಿಯರ್ ಏಜಿಂಗ್ ಅನ್ನೋ ಥೀಮ್ನಲ್ಲಿ ಯೋಗ ದಿನಾಚರಣೆಯನ್ನ ಆಚರಿಸಲಾಯಿತು. ಈಗ ಎಲ್ಲರಿಗೂ ಒಂದು ಕ್ವಶನ್ ಬರ್ತದೆ, ಏನು ಎಲ್ಲರೂ ಯೋಗ ಯೋಗ ಅಂತಾರೆ, ಏನಿದೆ ಅಪ್ಪ ಇದರಲ್ಲಿ ಅಂತ. ಕೆಲವರಿಗೆ ಇದರ ಮಹತ್ವನೇ ಗೊತ್ತಿರಲ್ಲ. ಯಾಕೆ ಯೋಗ ಮಾಡಬೇಕು, ಅದರಿಂದ ಏನು ಪ್ರಯೋಜನ, ಯಾಕೆ ಮಾಡಿದ್ರೆ ಏನಾಗ್ತದೆ, ಮಾಡದೇ ಇದ್ರೆ ಏನಾಗ್ತದೆ? ಈ ಕಾಲದಲ್ಲಿ ಯಾರಿಗೂ ಸಮಯನೇ ಇಲ್ಲ, ಇದ್ರೂ ಪೇಷನ್ಸ್ ಇಲ್ಲ, ನೆಪಗಳನ್ನ ಹೇಳಿ ಎಲ್ಲ ಎಸ್ಕೇಪ್ ಆಗೋರೆ ಹೆಚ್ಚು, ಟೈಮ್ ಇಲ್ಲಪ್ಪ ನಮಗೆ ಅಂತಾರೆ. ಇದರ ಪ್ರಯೋಜನಗಳನ್ನು ಹೇಳಿದರೆ ಜನರಲ್ಲಿ ಜಾಗೃತಿ ಹುಟ್ಟಿಸ್ತದೆ. ಒಳ್ಳೆಯ ಮಾಧ್ಯಮಗಳಾದ ಟಿವಿ, ರೇಡಿಯೋ, ನ್ಯೂಸ್ ಪೇಪರ್, ಮೊಬೈಲ್, ಇಂತಹ ಒಳ್ಳೆಯ ಮಾಧ್ಯಮಗಳು. ಈಗ ಫಾರ್ ಎಕ್ಸಾಂಪಲ್, ಈಗ ನಾವೇ ತಗೊಳ್ಳಿ, ಕೆಎಲ್ಇ ವೇಣುಧ್ವನಿಯಲ್ಲಿ ಈ ಕಾರ್ಯಕ್ರಮವನ್ನು ಬಿತ್ತರಿಸ್ತಾ ಇದ್ದಾರೆ. ಸೊ ಈ ಥರ ಮಾಧ್ಯಮಗಳಿಂದ ಜನರಲ್ಲಿ ಜಾಗೃತಿ ಮತ್ತು ಅವೇರ್ನೆಸ್ ಮೂಡಿಸ್ಬೋದು. ಇದರ ಉಪಯೋಗಗಳನ್ನ ವಿಶ್ಲೇಷಿಸಿದ್ರೆ ಜನಕ್ಕೆ ಅರಿವು ಮೂಡಿ ಅದನ್ನು ಕಲಿಯೋದಕ್ಕೆ ಮುಂದಾಗ್ತಾರೆ. ಸೊ ಏನಪ್ಪ ಪ್ರಯೋಜನಗಳಿದೆ, ಏನೇನು ಉಪಯೋಗಗಳಿದೆ ಅಂದರೆ, ದೈಹಿಕವಾಗಿ ಸಾಮರ್ಥ್ಯರಾಗ್ತೇವೆ, ಬಲ ನಮ್ಯತೆಯನ್ನು ಸುಧಾರಿಸ್ತದೆ, ಒತ್ತಡ ಮತ್ತು ಆತಂಕ ಕಡಿಮೆ ಮಾಡುತ್ತೆ. ಈಗಿನ ಜನರೇಷನ್ನಲ್ಲಿ ಇದು ಬಹಳ ಪ್ರಮುಖವಾದ ಸಮಸ್ಯೆ, ಕೆಲಸದ ಒತ್ತಡ. ಮತ್ತು ರಕ್ತದ ಒತ್ತಡ, ಬ್ಲಡ್ ಪ್ರೆಷರ್ ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳು, ಹಾರ್ಟ್ ರಿಲೇಟೆಡ್ ಡಿಸೀಸಸ್, ಇದನ್ನು ನಿಯಂತ್ರಿಸಲು, ಕಂಟ್ರೋಲ್ ಮಾಡಲು ಈ ಯೋಗ ಸಹಕಾರಿ. ಇದು ಈಗಿನ ಜನಕ್ಕೆ ಬಹಳ ಮುಖ್ಯ. ಏಕಾಗ್ರತೆ ಮತ್ತು ಮಾನಸಿಕ ನೆಮ್ಮದಿಯನ್ನು ಹೆಚ್ಚಿಸ್ತದೆ. ಒತ್ತಡ ಆತಂಕ ಇದು ದೊಡ್ಡ ಸಮಸ್ಯೆ ಈಗಿನ ಪೀಳಿಗೆ ಜನರಲ್ಲಿ ಕಾಡುವಂಥದ್ದು, ಈವನ್ ಮಕ್ಕಳಲ್ಲೂ ಸಹ. ಮನುಷ್ಯ ತಾನು ಹುಟ್ಟಿದ ಮೇಲೆ ಸಾಯಬೇಕು ಎಂಬ ನಿಶ್ಚಿತತೆಯನ್ನ ಮರೆತು ಇಲ್ಲೇ ಪರ್ಮನೆಂಟ್ ಆಗಿ ಇರುವ ರೀತಿ ಹಣ, ಆಸ್ತಿ, ಅಂತಸ್ತು, ಐಷಾರಾಮಿ ಜೀವನ, ಇದು ಚಿಕ್ಕ ಸಮಯ ವಯಸ್ಸಿನಲ್ಲೇ, ಚಿಕ್ಕ ಸಮಯದಲ್ಲೇ, ಕಡಿಮೆ ಸಮಯದಲ್ಲೇ ಬೇಕು ಅನ್ನುವ ಹಂಬಲ, ತನ್ನ ಜೀವನದ ಉದ್ದೇಶನೇ ಮರೆತು ಬಿಸಿಲು ಕುದುರೆಯನ್ನ ಹಿಂಬಾಲಿಸ್ಕೊಂಡು ಮನುಷ್ಯ ಓಡ್ತಾ ಇದ್ದಾನೆ. ಆರೋಗ್ಯವನ್ನು ಅವನತಿಗೆ ತಳ್ತಾ ಇದ್ದಾನೆ. ಆರೋಗ್ಯ ನಂಬರ್ ಒನ್ ಇದ್ದ ಹಾಗೆ ಅದರ ಮುಂದೆ ನಾವು ಸೊನ್ನೆಗಳನ್ನ ಹಾಕೊಂಡೋದ್ರೆ ಸೊನ್ನೆಗಳು ಯಾವ್ಯಾವು? ಹಣ, ಅಧಿಕಾರ, ಆಸ್ತಿ, ಅಂತಸ್ತು, ಇದೆಲ್ಲ. ಅಂದರೆ ಒಂದು ಆರೋಗ್ಯ, ಅದರ ಪಕ್ಕ ಬರೋ ಸೊನ್ನೆಗಳೆಲ್ಲ ಈ ಹಣ, ಅಧಿಕಾರ, ಆಸ್ತಿ. ಈ ಒಂದು ಇದ್ರೆ ಸೊನ್ನೆಗಳಿಗೆ ಬೆಲೆ. ಈಗ ಒಂದ್ರ ಪಕ್ಕ ನಾಲ್ಕು ಸೊನ್ನೆ ಆದರೆ 10,000. ಸೊ ಆ ಒಂದು ಇಲ್ಲ ಅಂದರೆ ಎಲ್ಲ ಸೊನ್ನೆನೆ. ಸೊ ಆರೋಗ್ಯನೇ ಒಂದು, ಇನ್ನು ಮಿಕ್ಕಿದ್ದೆಲ್ಲ ಸೊನ್ನೆ, ಶೂನ್ಯ. ಹಣವನ್ನು ಗಳಿಸುವ ಅಂಬಲದಲ್ಲಿ ಆರೋಗ್ಯ ಹಾಳು ಮಾಡಿಕೊಳ್ತಾ ಅದೇ ತಾನು ಟೆನ್ಷನಲ್ಲಿ ಗಳಿಸಿದ ಹಣವನ್ನು ಕೊನೆಗೆ ಆರೋಗ್ಯನೇ ಪಡೆಯಲು ಆಸ್ಪತ್ರೆಯಲ್ಲಿ ವ್ಯಯಿಸ್ತಾ ಇದ್ದಾನೆ. ಇದೆಲ್ಲದರ ಪರಿಕಲ್ಪನೆಯೇ ಇಲ್ಲದೆ ನಾಗಾ ಲೋಟದಲ್ಲಿ ಓಡುತ್ತಿದ್ದಾನೆ ಮನುಷ್ಯ. ಸ್ಪೆಷಲಿ ನಗರವಾಸಿಗಳಲ್ಲಿ ಪೊಲ್ಯೂಷನ್ ಜೊತೆಗೆ ಒತ್ತಡದ ಜೀವನ, ಶಾಲೆಗೆ ಹೋಗುವ ಮಕ್ಕಳಿಂದ ಹಿಡಿದು ಹೌಸ್ ವೈಫ್, ವರ್ಕಿಂಗ್ ಲೇಡೀಸು, ಹಸ್ಬೆಂಡ್ಗಳು, ಪೇರೆಂಟ್ಸು, ಮತ್ತು ಸೀನಿಯರ್ ಸಿಟಿಸನ್ಸ್ ಎಲ್ಲರೂ ತಮ್ಮ ತಮ್ಮ ಟೆನ್ಷನ್ನಲ್ಲಿ ಬಾಳ್ವೆ ಮಾಡ್ತಾ ಇದ್ದಾರೆ. ಸರಿಯಾದ ಟೈಮ್ಗೆ ಊಟ ಮಾಡಲ್ಲ, ಸಮಯ ಇಲ್ಲ ಅಂತಾರೆ, ನಿದ್ದೆ ಅಂತೂ ಬೇಕಾಬಿಟ್ಟಿ, ನೈಟ್ ಟೈಮ್ ಪಾರ್ಟಿಗಳು, ರೆಸ್ಟೋರೆಂಟ್ನಿಂದ ಆಹಾರ ತಿನ್ನೋದು, ಆನ್ಲೈನ್ ಫುಡ್ ಆರ್ಡರ್ ಮಾಡೋದು, ಎಲ್ಲ ಮನುಷ್ಯರ ಜೀವನ ಶೈಲಿಯನ್ನೇ ಹಾಳು ಮಾಡಿದೆ. ಮಕ್ಕಳನ್ನು ಶಾಲೆಗೆ ಬಿಡೋದೇ ಒಂದು ಟೆನ್ಷನ್, ಕೆಲಸಕ್ಕೆ ಹೋಗೋದೇ ಒಂದು ಟೆನ್ಷನ್, ಕೆಲಸ ಮಾಡೋದೇ ಒಂದು ಟೆನ್ಷನ್ನು, ಕೆಲಸದಿಂದ ಮನೆಗೆ ಬರೋದೇ ಒಂದು ಟೆನ್ಷನ್ನು. ಹೀಗೆ ಮನುಷ್ಯನ ಜೀವನದ ಮೂಲವೇ ನಾಶವಾಗಿದೆ. ಈ ಒತ್ತಡ, ಆಂಗ್ಸೈಟಿಯನ್ನ ಯೋಗ ಮತ್ತು ಪ್ರಾಣಾಯಾಮದಿಂದ ಕಡಿಮೆ ಮಾಡಬಹುದು. ಯೋಗಾಭ್ಯಾಸದಲ್ಲಿ ಏಕಾಗ್ರತೆ ಮತ್ತು ಮನಸ್ಸಿನ ಶಾಂತತೆ ಬಹಳ ಮುಖ್ಯ. ಅದು ಸಿಗ್ತಾ ಹೋಗ್ತದೆ ನಿಮಗೆ ಅಭ್ಯಾಸ ಮಾಡ್ತಾ ಹೋದರೆ. ಯೋಗಾಭ್ಯಾಸದಲ್ಲಿ ಪ್ರಮುಖವಾದ ಮತ್ತು ಸಾಮಾನ್ಯವಾಗಿ ಬಳಸುವ ಶ್ಲೋಕ ಪತಂಜಲಿ ಪ್ರಾರ್ಥನಾ ಶ್ಲೋಕ. ಯೋಗದ ಪಿತಾಮಹನಾದ ಮಹರ್ಷಿ ಪತಂಜಲಿಗೆ ನಮಸ್ಕರಿಸಲು ಮತ್ತು ದೇಹ ಮನಸ್ಸಿನ ದೋಷವನ್ನು ನಿವಾರಿಸಲು ಈ ಶ್ಲೋಕವನ್ನು ಪಠಿಸಲಾಗುತ್ತೆ. ಯೋಗೀನ ಚಿತ್ತಸ್ಯ ಪದೇನ ವಾಚಾಂ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತಂ ಪ್ರವರಂ ಮುನೀನಾಂ ಪತಂಜಲಿ ಪ್ರಾಂಜಲಿ ರಾನತೋಸ್ಮಿ. ಇದರ ಅರ್ಥ, ಮನಸ್ಸಿನ ಮಲಿನತೆಯನ್ನ ಯೋಗದಿಂದಲೂ, ಮಾತಿನ ದೋಷಗಳನ್ನ ವ್ಯಾಕರಣದಿಂದಲೂ ಅಥವಾ ಒಳ್ಳೆ ಪದಗಳನ್ನ ಬಳಸೋದ್ರಿಂದಲೂ, ದೇಹದ ರೋಗಗಳನ್ನ ವೈದ್ಯಕೀಯ ಅಂದರೆ ಆಯುರ್ವೇದ ಚಿಕಿತ್ಸೆಯಿಂದ ನಿವಾರಿಸ್ಕೊಂಡು ಮುನಿವರ್ಯರಲ್ಲಿ ಶ್ರೇಷ್ಠರಾದ ಪತಂಜಲಿಗೆ ಕೈ ಜೋಡಿಸಿ ನಮಸ್ಕರಿಸುತ್ತೇನೆ. ಮತ್ತೆ ನಾವೆಲ್ಲ ಗಾಯತ್ರಿ ಮಂತ್ರವನ್ನು ಪಠಿಸ್ತೇವೆ. ಇದರಿಂದ ಏನಾಗ್ತದೆ, ಬುದ್ಧಿಶಕ್ತಿ ಹೆಚ್ಚುತ್ತೆ ಮತ್ತು ಸಕಾರಾತ್ಮಕ ಶಕ್ತಿಗಳನ್ನು ಆಹ್ವಾನಿಸಲು ಈ ಮಂತ್ರವನ್ನು ಜಪಿಸಲಾಗುತ್ತೆ. ಯೋಗದಲ್ಲಿ ಕೋಶಗಳು ಎಂದರೆ ಮಾನವನ ಅಸ್ತಿತ್ವದ 5 ಪದರಗಳು ಅಥವಾ ಕವಚಗಳು ಇರುತ್ತೆ. ವೇದಾಂತ ಮತ್ತು ತೈತ್ತರೀಯ ಉಪನಿಷತ್ತಿನ ಪ್ರಕಾರ ಇವುಗಳನ್ನು ಪಂಚಕೋಶಗಳು ಎಂದು ಕರೆಯಲಾಗ್ತದೆ. ಇವು ಭೌತಿಕ ದೇಹದಿಂದ ಹಿಡಿದು ಆಂತರಿಕ ಆತ್ಮದವರೆಗಿನ ಪದರಗಳಾಗಿವೆ. ಮುಖ್ಯವಾದ 5 ಕೋಶಗಳು ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ ಮತ್ತು ಕೊನೆಯದಾಗಿ ಆನಂದಮಯ ಕೋಶ. ಇದೇನಿದು ಕೋಶ, ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಅನ್ನಮಯ ಕೋಶ ಅಂದ್ರೆ ಭೌತಿಕ ದೇಹ, ಅಂದ್ರೆ ನಮ್ಮ ಬಾಡಿ, ಫಿಸಿಕಲ್ ಬಾಡಿ. ಇದು ನಾವು ಕಾಣ್ತಾ ಇರೋ, ಕಣ್ಣಿಗೆ ಕಾಣುವಂತ, ಸ್ಪರ್ಶಿಸುವಂತ ದೇಹ. ಯೋಗಾಸನ ಮತ್ತೆ ಸರಿಯಾದ ಆಹಾರ ಪದ್ಧತಿಯಿಂದ ಈ ಕೋಶವನ್ನ ಆರೋಗ್ಯವಾಗಿ ಇಟ್ಕೋಬಹುದು. ಪ್ರಾಣಮಯ ಕೋಶ ಎರಡನೇದು, ಶಕ್ತಿ ದೇಹ. ಇದು ನಮ್ಮ ಉಸಿರಾಟ ಮತ್ತು ದೇಹದಲ್ಲಿ ಅರಿಯುವ ಜೀವಶಕ್ತಿ, ಪ್ರಾಣ. ಪ್ರಾಣಾಯಾಮದ ಮೂಲಕ ಇದನ್ನ ನಿಯಂತ್ರಿಸ್ಕೋಬಹುದು. ಮನೋಮಯ ಕೋಶ, ಮಾನಸಿಕ ದೇಹ. ಇದು ನಮ್ಮ ಮನಸ್ಸು, ಭಾವನೆಗಳು ಮತ್ತು ಆಲೋಚನೆಗಳು. ಧ್ಯಾನ ಮತ್ತು ಅಂತಃಪ್ರಜ್ಞೆಯ ಒಳ್ಳೆಯ ಪ್ರಜ್ಞೆಯನ್ನ ಉಳ್ಳಂತದ್ದು. ಒಳ್ಳೆಯ ಅಧ್ಯಯನ ಮತ್ತು ಆಳವಾದ ಧ್ಯಾನದಿಂದ ಇದನ್ನ ವೃದ್ಧಿಸ್ಕೋಬಹುದು. ಮತ್ತೆ ವಿಜ್ಞಾನಮಯ ಕೋಶ, ಇದು ಬುದ್ಧಿ, ಜ್ಞಾನ ಮತ್ತು ವಿವೇಕದ ಪದರ. ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳೋದು ಮತ್ತು ಸರಿ ತಪ್ಪನ್ನು ಗ್ರಹಿಸುವ ಸಾಮರ್ಥ್ಯ ಇದಕ್ಕಿದೆ. ಕೊನೆಯದಾಗಿ ಆನಂದಮಯ ಕೋಶ, ಆನಂದದ ದೇಹ. ಇದು ಪ್ರೀತಿ, ಶಾಂತಿ ಮತ್ತು ಪರಮಾನಂದದ ಆಳವಾದ ಪದರ. ಇದು ನಮ್ಮ ನಿಜವಾದ ಆತ್ಮದ ಅಸ್ತಿತ್ವದ ಅತ್ಯಂತ ನಿಕಟವಾದ ಪದರವಾಗಿದೆ. ಯೋಗ ಆಸನಗಳು ಸಂಸ್ಕೃತ ಮೂಲದ ಹೆಸರುಗಳಿಂದಲೇ ಕನ್ನಡದಲ್ಲೂ ಪ್ರಚಲಿತವಾಗಿದೆ. ಮೂಲ ಪದದ ಜೊತೆಗೆ ಆಸನ ಎಂಬ ಶಬ್ದವನ್ನ ಸೇರಿಸಿ ಕರೆಯಲಾಗ್ತದೆ. ಕೆಲವು ಪ್ರಮುಖ ಯೋಗಾಸನಗಳು ಅವಳ ಕನ್ನಡ ಮತ್ತು ಸಂಸ್ಕೃತ ಹೆಸರುಗಳನ್ನ ನಿಮ್ಮೊಂದಿಗೆ ಹಂಚಿಕೊತ್ತೇನೆ. ಪದ್ಮಾಸನ, ಕಮಲದ ಭಂಗಿ, ಧ್ಯಾನಕ್ಕೆ ಶ್ರೇಷ್ಠವಾದ ಭಂಗಿ ಇದು. ವಜ್ರಾಸನ, ಊಟದ ನಂತರ ಮಾಡಲು ಉತ್ತಮವಾದ ಭಂಗಿ. ಇದನ್ನ ಇಂಗ್ಲಿಷ್ನಲ್ಲಿ ಡೈಮಂಡ್ ಅಥವಾ ಥಂಡರ್ ಬೋಲ್ಟ್ ಪೋಸ್ ಅಂತ ಕರೀತಾರೆ. ತಾಡಾಸನ, ಮರ ಅಥವಾ ನೇರ ನಿಲ್ಲುವ ಮೌಂಟೈನ್ ಪೋಸ್. ಭುಜಂಗಾಸನ, ಆವಿನ ಆಕಾರದ ಭಂಗಿ, ಬೆನ್ನು ನೋವಿಗೆ ಇದು ರಾಮಬಾಣ. ಕೆಲವು ಆಸನಗಳು, ಒಂದೊಂದು ಆಸನನು ಒಂದೊಂದು ಕಾಯಿಲೆಗೆ, ಒಂದೊಂದು ದೇಹದ ನೋವಿಗೆ ರಾಮಬಾಣ ಇರ್ತವೆ. ಸುಖಾಸನ, ಸಾಮಾನ್ಯವಾಗಿ ಆರಾಮದಾಯಕವಾಗಿ ಕುಳಿತುಕೊಳ್ಳುವ ಭಂಗಿ, ಇದು ಈಸಿ ಪೋಸ್. ಶವಾಸನ, ಶವದಂತೆ ಮಲಗಿ ದೇಹಕ್ಕೆ ವಿಶ್ರಾಂತಿ ನೀಡುವ ಭಂಗಿ. ವೃಕ್ಷಾಸನ, ಮರದ ಭಂಗಿ, ಅಂದರೆ ವೃಕ್ಷದಂತೆ ನಿಲ್ಲೋದು. ಏಕಾಗ್ರತೆಗೆ ಬಹಳ ಉತ್ತಮವಾದ ಆಸನ ಇದು. ಟ್ರೀ ಪೋಸ್ ಅಂತ ಇಂಗ್ಲಿಷ್ನಲ್ಲಿ ಕರೀತಾರೆ. ಸರ್ವಾಂಗಾಸನ, ದೇಹದ ಎಲ್ಲ ಭಾಗಗಳಿಗೆ ವ್ಯಾಯಾಮ ನೀಡುವಂತಹ ಆಸನ ಇದು, ಭಂಗಿ. ಭುಜದ ಮೇಲಿನ ಭಂಗಿ, ಶೌಲ್ಡರ್ ಸ್ಟ್ಯಾಂಡ್ ಇದು. ಹಲಾಸನ, ನೇಗಿಲಿನ ಭಂಗಿ. ಧನುರಾಸನ, ಬಿಲ್ಲು ಭಂಗಿ, ಬಿಲ್ಲಿನ ಶೇಪ್ ತರ ನಿಲ್ಲೋದು ಬೋ ಪೋಸ್ ಅಲ್ಲಿ. ತ್ರಿಕೋನಾಸನ, ತ್ರಿಕೋನ ಭಂಗಿ, ಟ್ರಯಾಂಗಲ್ ಪೋಸ್ ಅಲ್ಲಿ ನಿಲ್ಲೋದು. ಹೀಗೆ ವಿವಿಧ ಯೋಗ ಭಂಗಿಗಳನ್ನ ನಿಂತುಕೊಂಡು, ಕುಳಿತುಕೊಂಡು ಮತ್ತು ಮಲಗಿಕೊಂಡು ಮಾಡಲಾಗ್ತದೆ. ಜೊತೆಗೆ ಕೆಲವು ಮಂತ್ರಗಳನ್ನ, ಶ್ಲೋಕಗಳನ್ನ ಪಠಿಸುತ್ತಾ ಅಥವಾ ಬಿಗಿನಿಂಗ್ ಅಲ್ಲಿ, ಸ್ಟಾರ್ಟಿಂಗ್ ಅಲ್ಲಿ ಕೆಲವು ಭಜನೆ ಅಥವಾ ದೇವರ ನಾಮ ಹಾಡ್ತಾ ಮನಸ್ಸನ್ನ ಏಕಾಗ್ರತೆಯನ್ನ ಗುಡಿಸಿ ಆಮೇಲೆ ಯೋಗವನ್ನ ಪ್ರಾರಂಭ ಮಾಡ್ತೇವೆ. ಆಧ್ಯಾತ್ಮಿಕ ಶಿಸ್ತು, ಈ ಯೋಗ ಮಾಡೋದ್ರಿಂದ ನಿಮಗೆ ಆಧ್ಯಾತ್ಮಿಕ ಶಿಸ್ತು ಬರುತ್ತೆ. ಹೇಗೆ ಅಂದರೆ, ಯೋಗವು ಕೇವಲ ದೈಹಿಕ ವ್ಯಾಯಾಮವಲ್ಲ, ಇದು ನಮ್ಮ ಆಂತರಿಕ ಶಕ್ತಿಯನ್ನು ಜಾಗೃತಗೊಳಿಸುವ ಆಧ್ಯಾತ್ಮಿಕ ಶಿಸ್ತಾಗಿದೆ. ಇದು ಮನಸ್ಸಿಗೆ ಶಾಂತಿ ಮತ್ತು ತಾಳ್ಮೆಯನ್ನು ನೀಡುತ್ತದೆ. ಇದರಿಂದಾಗಿ ವ್ಯಕ್ತಿಯು ಸಮಾಜದಲ್ಲಿ ಧನಾತ್ಮಕ ಅಂದರೆ ಪಾಸಿಟಿವ್ ಥಿಂಕಿಂಗು ಮತ್ತು ಸೃಜನಶೀಲ ಚಿಂತನೆ ಅಂದರೆ ಕ್ರಿಯೇಟಿವಿಟಿ, ಅಂದರೆ ಹೊಸದಾಗಿ ಯಾರೂ ಮಾಡದೇ ಇರತಕ್ಕಂಥದ್ದನ್ನು ಮಾಡೋದು, ಈ ಥರವನ್ನು ಚಿಂತನೆ ಕ್ರಿಯೇಟಿವಿಟಿಯನ್ನು ಬೆಳೆಸ್ಕೊತಾನೆ ಈ ಯೋಗ ಮಾಡೋದ್ರಿಂದ. ದೇಶದಲ್ಲಿ, ಪ್ರಪಂಚದಲ್ಲಿ ಎಷ್ಟೋ ಹಿಂಸಾಚಾರ ನಾವು ಟಿವಿಲಿ, ನ್ಯೂಸ್ ಪೇಪರ್ನಲ್ಲಿ ನೋಡ್ತಿರ್ತೇವೆ. ಕೊಲೆ, ಸುಲಿಗೆ, ಅತ್ಯಾಚಾರ, ಯುದ್ಧಗಳು, ಕೋಮುಗಲಭೆ, ಇದೆಲ್ಲ ಮಾನವನ ಜನಾಂಗದ ಅವನತಿಯ ಸಂಕೇತ. ಈ ಎಲ್ಲ ಮಾನಸಿಕ ವಿಕೋಪಗಳನ್ನು ಮನುಷ್ಯನಲ್ಲಿ ಇರೋದು, ಇದು ಯೋಗ ಮಾಡೋದ್ರಿಂದ ಇದನ್ನು ತೊಡೆದು ಹಾಕ್ಬೋದು. ಸದ್ಭಾವನೆ, ಸಹಯೋಗ, ಭ್ರಾತೃತ್ವದ ಬೀಜ ಬಿತ್ತುತ್ತದೆ. ನಾನೇ ಪರ್ಸನಲ್ ಆಗಿ ಯೋಗ ಕಲಿತಾ ಇದ್ದೇನೆ. ಮೊದಮೊದಲು ಕೆಳಗೆ ಹೆಚ್ಚು ಕಾಲ ಕೂರಲು ಆಗ್ತಿರಲಿಲ್ಲ. ಕೆಳಗೆ ಕೂತು ಊಟ ಮಾಡೋದು, ಕೆಲಸ ಮಾಡೋದು, ಅಡುಗೆ ಮಾಡೋದನ್ನು ನಾವು ಬಿಟ್ಬಿಟ್ಟಿದ್ದೇವೆ. ಈಗ ಯೋಗದಿಂದ ಹೆಚ್ಚು ಕಾಲ ಕೆಳಗೆ ಕೂರಬಲ್ಲೆ ನಾನು. ಇದು ನನ್ನ ವೈಯಕ್ತಿಕ ಅನುಭವ. ಬೇರೆ ಸಮುದಾಯದವರು ಸಹ ನಮ್ಮ ಜೊತೆ ಬಂದು ಯೋಗ ಮಾಡ್ತಾ ಇದ್ದಾರೆ. ಮತ್ತು ನಾನು ಮತ್ತು ನನ್ನ ಸ್ನೇಹಿತರ ಅನುಭವ ಏನಂದರೆ, ಮನಸ್ಸು ಯಾವಾಗಲೂ ಯೋಗ ಮಾಡೋದಕ್ಕೆ ಮುಂಚೆ ಆ ಕಡೆ ಈ ಕಡೆ ಅಲ್ದಾಡ್ತಿತ್ತು. ಒಂದು ನೆಮ್ಮದಿ ಇಲ್ಲದ ಸ್ಥಿತಿ, ತೊಳಲಾಟ, ಹೋರಾಟ, ಏನೋ ದ್ವಂದ್ವ ಮನಸ್ಸಿನಲ್ಲಿ, ಡ್ಯುಯಾಲಿಟಿ, ಮತ್ತೆ ಮನಃಶಾಂತಿ ಇಲ್ಲ. ಇದೆಲ್ಲದಕ್ಕೂ ಯೋಗ ಫುಲ್ ಸ್ಟಾಪ್ ಇಟ್ಟಿದೆ. ದೇಹಕ್ಕಲ್ಲದೆ ಮನಸ್ಸಿನ ನೆಮ್ಮದಿಗೂ ಚಿಕಿತ್ಸೆ ಇದು. ಮತ್ತೆ ಎಲ್ಲರೂ ನನ್ನ ಫ್ರೆಂಡ್ಸ್ ಹೇಳ್ತಾರೆ, ತುಂಬ ಖುಷಿಯಾಗಿರ್ತೀವಿ, ಮಾನಸಿಕವಾಗಿ ಹ್ಯಾಪಿಯಾಗಿರ್ತೀವಿ ಅಂತ ಹೇಳ್ತಾರೆ. ನನಗೂ ಅದು ಅನುಭವ ಆಗಿದೆ. ಸಂಘ ಪರಿಕಲ್ಪನೆ, ಒಗ್ಗಟ್ಟಾಗಿ ಸೇರೋದು, ಸಹಕಾರ, ಸಹಬಾಳ್ವೆ, ಅರ್ಥೈಸಿಕೊಳ್ಳೋದು ಒಬ್ಬರನ್ನೊಬ್ರು, ಸೋಷಿಯಲ್ ಲೈಫ್ ಎಲ್ಲ ಸಿಗತ್ತೆ. ಕೂಡು ಕುಟುಂಬ ಕಡಿಮೆ ಆಗಿರೋದ್ರಿಂದ ಈ ಯೋಗ ತರಗತಿಗಳು ಅವಿಭಕ್ತ ಕುಟುಂಬದ ಪರಿಕಲ್ಪನೆ ಕೊಡ್ತವೆ. ನಾವೆಲ್ಲ ಸೇರಿ ಕೆಲವು ಹಬ್ಬಗಳನ್ನ, ಕೆಲವು ಒಂದು ಸಣ್ಣ ಪಿಕ್ನಿಕ್ ಹೋಗೋದು, ಒಂದು ಸಣ್ಣ ಭಜನೆ ದೇವಸ್ಥಾನದಲ್ಲಿ ಹೋಗಿ ಭಜನೆ ಮಾಡೋದು, ಈ ತರ ಎಲ್ಲ ಕೆಲಸಗಳನ್ನ ಮಾಡ್ತಾ ಇರ್ತೀವಿ. ಯೋಗಾಸನದಲ್ಲಿ ಬರುವ ಸೂರ್ಯ ನಮಸ್ಕಾರದ ಬಗ್ಗೆ ತಿಳ್ಕೊಳ್ಳೋಣ. ಸೂರ್ಯ ನಮಸ್ಕಾರ ಮಾಡುವಾಗ ಬಳಸುವ 12 ಮಂತ್ರಗಳು ಮತ್ತು ಅವುಗಳ ಅರ್ಥ ಇಲ್ಲಿದೆ. ಸೂರ್ಯ ನಮಸ್ಕಾರದ ಮಂತ್ರಗಳು:

ஓம் இரண்ய கர்ப்பாய நமஹா, ஓம் மரீச்சயே நமஹா, ஓம் ஆதித்யாய நமஹா, ஓம் சவித்ரே நமஹா, ஓம் அர்க்காய நமஹா, ஓம் பாஸ்கராய நமஹா. ಓಂ ಮಿತ್ರಾಯ ನಮಃ ಅಂದರೆ ಜಗತ್ತಿನ ಸ್ನೇಹಿತನಾದ ಸೂರ್ಯದೇವ ನಿನಗೆ ನಮಸ್ಕಾರ. ಓಂ ರವಹೇ ನಮಃ ಅಂದರೆ ಎಲ್ಲೆಡೆ ಪ್ರಕಾಶಿಸುವ ನಿನಗೆ ನಮ್ಮ ನಮಸ್ಕಾರ. ಓಂ ಸೂರ್ಯಾಯ ನಮಃ ಅಂದರೆ ಚಟುವಟಿಕೆಯನ್ನು ಪ್ರೇರೇಪಿಸುವ ನಿನಗೆ ನನ್ನ ನಮಸ್ಕಾರ. ಓಂ ಬಾನವೇ ನಮಃ, ಬೆಳಕನ್ನು ನೀಡುವವನಿಗೆ ಬಾನಿನಲ್ಲಿ ನಮಸ್ಕಾರ. ಖಗಯ ನಮಃ ಅಂದರೆ ಆಕಾಶದಲ್ಲಿ ಸಂಚರಿಸುವವನಿಗೆ ನಮಸ್ಕಾರ. ಪೂಷೇಣ ನಮಃ ಅಂದರೆ ಪೋಷಕನಾದವನಿಗೆ ನಮಸ್ಕಾರ. ಹಿರಣ್ಯ ಗರ್ಭಾಯ ನಮಃ ಅಂದರೆ ಬಂಗಾರದಂತಹ ಪ್ರಕಾಶಮಾನವಾದ ತೇಜಸ್ಸು ಹೊಂದಿರುವವನಿಗೆ ನಮಸ್ಕಾರ. ಮರೀಚಯೇ ನಮಃ ಅಂದರೆ ಕಿರಣಗಳನ್ನು ಹೊಂದಿರುವವನಿಗೆ ನಮಸ್ಕಾರ. ಓಂ ಆದಿತ್ಯಾಯ ನಮಃ ಅಂದರೆ ಅದಿತಿಯ ಮಗನಿಗೆ ನಮಸ್ಕಾರ. ಓಂ ಸವಿತ್ರೇ ನಮಃ, ಸೃಷ್ಟಿಕರ್ತನಾದವನಿಗೆ ನಮಸ್ಕಾರ. ಅರ್ಕಾಯ ನಮಃ, ಪೂಜನೀಯನಾದವನಿಗೆ ನಮಸ್ಕಾರ. ಭಾಸ್ಕರಾಯ ನಮಃ, ಜ್ಞಾನದ ಬೆಳಕನ್ನು ನೀಡುವವನಿಗೆ ನಮಸ್ಕಾರ. ಬರೀ ಶ್ಲೋಕಗಳನ್ನ ಹೇಳೋದ್ರಿಂದ ಮಕ್ಕಳಿಗೆ ಬೋರ್ ಆಗತ್ತೆ. ಅದರ ಅರ್ಥ ತಿಳಿಸಿ ಹಿರಿಯರು ಹೇಳ್ಕೊಟ್ರೆ ಮಕ್ಕಳಿಗೆ ಕಲಿಯಲು ಇಂಟ್ರೆಸ್ಟ್ ಬರುತ್ತೆ. ಅರ್ಥ ತಿಳಿದ್ರೆ ಬೇಗ ಅವರು ಗ್ರಹಿಸ್ತಾರೆ. ಶಾಲಾ ಕಾಲೇಜುಗಳಲ್ಲಿ ಇದರ ಟ್ರೈನಿಂಗ್ ಬಹಳ ಮುಖ್ಯ. ಚಿಕ್ಕಂದಿನಲ್ಲೇ ಕಲ್ತರೆ ಅದು ಮುಂದೆ ಅವರಿಗೆ ರೂಢಿ ಆಗ್ತದೆ. ಈ ಮಂತ್ರಗಳನ್ನ ಆರಂಭದಲ್ಲಿ ಓಂ ಮತ್ತೆ ಕೊನೆಯಲ್ಲಿ ನಮಃ ಎಂದು ಸೇರಿಸಿ ಪಠಿಸಬೇಕು. ಓಂ ಪವಿತ್ರವಾದ ಪ್ರಣವ ಮಂತ್ರ. ಈಶಾವಾಸ್ಯ ಉಪನಿಷತ್ತನ್ನ ಯಜುರ್ವೇದ ಪ್ರಸಿದ್ಧ ಪ್ರಾರ್ಥನೆ ಇದು. ಈಗ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಒಂದು ಶ್ಲೋಕ. ಇದು ಸತ್ಯ ದರ್ಶನಕ್ಕಾಗಿ ಸೂರ್ಯದೇವನಿಗೆ ಮಾಡುವ ಪ್ರಾರ್ಥನೆ. ಓಂ ಹಿರಣ್ಯೇನ ಪಾತ್ರೇಣ ಸತ್ಯಸ್ಯಾಪಿ ಹಿತಂ ಮುಖಂ ತತ್ವಂ ಪೂಷಣ ಅಪಾವೃತ್ನು ಸತ್ಯ ಧರ್ಮಾಯ ದೃಷ್ಟಯೇ. ಓಂ ಹಿರಣ್ಯೇನ ಪಾತ್ರೇಣ ಸತ್ಯಸ್ಯಾಪಿ ಹಿತಂ ಮುಖಂ ತತ್ವಂ ಪೂಷಣ ಅಪಾರುಣು ಸತ್ಯ ಧರ್ಮಾಯ ದೃಷ್ಟಯೇ. ಸತ್ಯದ ಪರಮಾತ್ಮನ ಅಂದರೆ ಸತ್ಯವೇ ಪರಮಾತ್ಮ. ಸೊ ಅದರ ಮುಖವನ್ನು ಹೊಂದಿರತಕ್ಕಂಥ ನೀನು ಚಿನ್ನದ ಪಾತ್ರೆಯಿಂದ ಮುಚ್ಚಲ್ಪಟ್ಟಿದ್ದೀಯ. ಹೇ ಸೂರ್ಯದೇವನೇ, ಸತ್ಯ ಧರ್ಮವನ್ನು ಅರಿಯುವ ನನಗೆ ಸತ್ಯದ ದರ್ಶನವಾಗುವಂತೆ ಆ ತೆರೆಯನ್ನು ಸರಿಸು ದಯವಿಟ್ಟು ಅಂತ ದೇವರಲ್ಲಿ ಕೇಳ್ಕೊಳ್ಳೋದು. ಆದಿತ್ಯಸ್ಯ ನಮಸ್ಕಾರ ಮಂತ್ರವು ಸೂರ್ಯದೇವನಿಗೆ ಅರ್ಪಿತವಾದ ಪ್ರಸಿದ್ಧ ಶ್ಲೋಕ. ಈ ಮಂತ್ರವನ್ನು ಪಠಿಸುವುದರಿಂದ ಆಯಸ್ಸು, ಪ್ರಜ್ಞೆ, ಬಲ, ವೀರ್ಯ ಮತ್ತು ತೇಜಸ್ಸು ವೃದ್ಧಿಸುತ್ತದೆ. ಇದು ಸೂರ್ಯ ನಮಸ್ಕಾರದ ಫಲಶ್ರುತಿ ಮಂತ್ರ. ಆದಿತ್ಯಸ್ಯ ನಮಸ್ಕಾರಾನ್ ಏ ಕುರ್ವಂತಿ ದಿನೇ ದಿನೇ ಆಯು ಪ್ರಜ್ಞಾಂ ಬಲಂ ವೀರ್ಯಂ ತೇಜಸ್ತೇಷಾಂ ಚ ಜಾಯತೆ. ನಾವು ಕನ್ನಡದ ಸಿನಿಮಾದಲ್ಲಿ ನಟಿಸುತ್ತಿದ್ದ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಚಿತ್ರದಲ್ಲಿ ಒಂದು ಯೋಗ ಪ್ರದರ್ಶನ ಮಾಡುವ ಸಿನಿಮಾವನ್ನು ನೋಡಿದ್ದೇವೆ. ಇದು ಎಷ್ಟೋ ಜನಕ್ಕೆ ಯೋಗನ ಕಲಿಬೇಕು ಮತ್ತೆ ಮಕ್ಕಳಿಗೆ ಅದನ್ನು ಪ್ರೋತ್ಸಾಹಿಸಬೇಕು ಅಂತ ಒಂದು ಮೀಡಿಯಾದಿಂದ ಒಂದು ಜಾಗೃತಿ ಮೂಡಿಸಿದ ಚಿತ್ರ. ಆ ಚಿತ್ರನ ನೋಡಿ ಎಷ್ಟೋ ಜನ ಯೋಗನ ಅಭ್ಯಾಸ ಮಾಡಿದ್ರು. ಓಂ ಸವಿತೃ ಸೂರ್ಯ ನಾರಾಯಣಾಯ ನಮಃ. ಸವಿತೃ ಸೂರ್ಯ ನಾರಾಯಣಾಯ ನಮಃ. ನಾರಾಯಣ ಸ್ವರೂಪಿಯಾದ ಸೂರ್ಯ ಭಗವಾನನೇ ನಿನಗೆ ನಮಸ್ಕಾರ ಅಂತ ಈ ಸೂರ್ಯ ನಮಸ್ಕಾರ ಮಾಡುವಾಗ ಹೇಳ್ತೇವೆ. ಮತ್ತೆ ನಿಮಗೆ ಒಂದು ಸೂರ್ಯ ನಮಸ್ಕಾರವನ್ನು ಮುಗಿಸುವಾಗ ಓಂ

ಅಂತ ಹೇಳಿ ಬಲಗಡೆಯಿಂದ ಮೂರು ಬಾರಿ ಪ್ರದಕ್ಷಿಣೆ ಮಾಡಿ ಸೂರ್ಯನಿಗೆ ನಮಸ್ಕಾರ ಮಾಡಬೇಕು. ನಿಮಗೊಂದು ಸಣ್ಣ ಕತೆ ಹೇಳ್ತೇನೆ. ರಾಮಕೃಷ್ಣ ಪರಮಹಂಸರ ಹತ್ರ ಒಂದು ಹೆಂಗಸು ತನ್ನ ಮಗನನ್ನ ಕರ್ಕೊಂಡು ಹೋಗಿ ಒಂದು ದೂರನ್ನ ತಂದಿದ್ಲು. ನನ್ನ ಮಗ ಸದಾ ಬೆಲ್ಲ ತಿಂತ ಇರ್ತಾನೆ, ಅವನು ಎಷ್ಟು ಹೇಳಿದ್ರು ಕೇಳಲ್ಲ, ಸ್ವಲ್ಪ ಹೇಳಿ ಸ್ವಾಮಿ ಅಂತ ಆತರಲ್ಲಿ ಬೇಡ್ಕೊಂಡ್ಲು. ಆಗ ರಾಮಕೃಷ್ಣ ಪರಮಹಂಸರು ಸ್ವಲ್ಪ ಯೋಚನೆಗೆ ಮುಳುಗಿದ್ರು. ನಂತರ ನೀನು ಒಂದು ವಾರ ಬಿಟ್ಟು ಬನ್ನಿ ತಾಯಿ ಅಂತ ಅಂದ್ರು. ಆಕೆ ಓಕೆ ಸ್ವಾಮಿಗಳು ಹೇಳ್ತಾ ಇದ್ದಾರೆ ಅನ್ಬಿಟ್ಟು ಒಂದು ವಾರ ಬಿಟ್ಟು ಮತ್ತೆ ಬಂದಳು. ಅದೇ ನಾನು ನಿಮಗೆ ಪ್ರಶ್ನೆ ಇಟ್ಟಿದ್ನಲ್ಲ, ನನ್ನ ಮಗ ತುಂಬಾ ಬೆಲ್ಲ ತಿಂತಾನೆ, ಅವನಿಗೆ ಸ್ವಲ್ಪ ಬುದ್ಧಿ ಹೇಳಿ ಅಂತ ಮತ್ತೆ ಕೇಳಿದ್. ಆಗ ರಾಮಕೃಷ್ಣ ಪರಮಹಂಸರು ಮಗುವನ್ನ ಹತ್ರ ಕರೆದು, ಮಗು ಬೆಲ್ಲನ ತಿನ್ನಬಾರ್ದು, ಇದರಿಂದ ತೊಂದರೆ ಆಗ್ತದೆ, ಏನಾಗ್ತದೆ ಏನು ಎಲ್ಲ ವಿವರಿಸಿ ಆತನಿಗೆ ಕನ್ವಿನ್ಸ್ ಮಾಡಿದ್ರು. ಆಕೆಗೆ ಪ್ರಶ್ನೆ ಉದ್ಭವ ಆಯ್ತು. ಸ್ವಾಮಿ, ನಾನು ಒಂದು ವಾರ ಇಂಚನೆ ಬಂದೆ, ನಿಮಗೆ ಪ್ರಶ್ನೆ ಕೇಳಿದೆ, ಇದೇ ಮಾತನ್ನ ನೀವು ಆ ದಿನನೇ ಹೇಳ್ಬೋದಿತ್ತಲ್ಲ, ನೀವು ಒಂದು ವಾರ ಯಾಕೆ ವೇಳೆ ತಗೊಂಡ್ರಿ ಅಂತ ಕೇಳಿದ್ರು. ಆಗ ರಾಮಕೃಷ್ಣ ಪರಮಹಂಸರು ಹೇಳಿದ್ರು, ನಾನು ಯಾಕೆ ಒಂದು ವಾರ ಸಮಯ ತಗೊಂಡೆ ಅಂದ್ರೆ, ನಾನು ಬೆಲ್ಲ ತಿಂತಿದ್ದೀನಿ, ನಾನು ಮೊದಲು ಅದನ್ನ ಬಿಟ್ಟು ಆಮೇಲೆ ಮಗುಗೆ ಅದನ್ನ ಉಪದೇಶ ಮಾಡ್ತೇನೆ ಅಂತ. ಹಾಗೆ ನಾವು ಯಾವುದೇ ಕೆಲಸ ಮಾಡ್ಬೇಕಾದ್ರೆ ತಂದೆ ತಾಯಿಗಳು ಮೊದಲು ಅದನ್ನ ರೂಢಿಸ್ಕೋಬೇಕು, ಆಗ ಮಕ್ಕಳು ತಮ್ಮಷ್ಟಕ್ಕೆ ತಾವೇ ಅದನ್ನ ಫಾಲೋ ಮಾಡ್ತವೆ. ನಾವು ಮೊದಲು ಸರಿಯಾಗಬೇಕು. ಈಗ ನಾವು ಯೋಗ ಮಾಡಕ್ ಶುರು ಮಾಡಿದ್ರೆ ಮಕ್ಕಳು ಯೋಗ ಮಾಡೋಕ್ಕೆ ಶುರು ಮಾಡ್ತಾರೆ. ಯೋಗದ ಒಂದು ಗೀತೆಯನ್ನ ನಿಮ್ಮೊಂದಿಗೆ ಹೇಳ್ತಾ ಇದ್ದೀನಿ.

ಇದರ ಅರ್ಥ ಪರಮಾತ್ಮನೇ ಅಸತ್ಯದಿಂದ ಸತ್ಯದೆಡೆಗೆ, ಕತ್ತಲೆಯಿಂದ ಬೆಳಕಿನೆಡೆಗೆ, ಮೃತ್ಯುವಿನಿಂದ ಅಮೃತತ್ವಕ್ಕೆ ನಮ್ಮನ್ನು ಕರೆದುಕೊಂಡು ಹೋಗು ಎಂದು ದೇವರನ್ನು ಪ್ರಾರ್ಥಿಸುವುದು. ಮತ್ತೆ ಒಂದು ಕರದರ್ಶನದ ಮಂತ್ರವನ್ನು ಹೇಳ್ತೇವೆ. ಕರಾಗ್ರೆ ವಸತೆ ಲಕ್ಷ್ಮೀ, ಕರ ಮಧ್ಯೆ ಸರಸ್ವತಿ, ಕರ ಮೂಲೆ ಸ್ಥಿತ ಗೌರಿ, ಪ್ರಭಾತೆ ಕರದರ್ಶನಂ.

ದರ್ಶನಂ. ಇದು ಹಸ್ತದ ಕೊನೆಯಲ್ಲಿ ಲಕ್ಷ್ಮಿ, ಮಧ್ಯದಲ್ಲಿ ಸರಸ್ವತಿ, ಮೂಲದಲ್ಲಿ ಗೌರಿ ವಾಸ ಮಾಡುತ್ತಿರುವಂತಹ ಹಸ್ತವನ್ನ ಪ್ರಾತಃ ಕಾಲದಲ್ಲಿ ಅಂದ್ರೆ ಬೆಳಗ್ಗೆ ನಾವು ಎದ್ದ ತಕ್ಷಣ ನೋಡಬೇಕು. ನೀವು ಯೋಗಾಸನವನ್ನ ಸಂಜೆ ಮಾಡೋದಾದರೆ ಕರಾಗ್ರೆ ವಸತೆ ಲಕ್ಷ್ಮಿ, ಕರ ಮಧ್ಯೆ ಸರಸ್ವತಿ, ಕರ ಮೂಲೆ ಸ್ಥಿತ ಗೌರಿ, ಸಾಯಂಕಾಲೆ ಕರ ದರ್ಶನಂ. ಅಂದ್ರೆ ಪ್ರಭಾತೆ ಬದಲಾಗಿ ಸಾಯಂಕಾಲ ಅಂತ ಸೇರಿಸ್ಕೋಬಹುದು. ಯೋಗಾಸನದ ಕೊನೆಯಲ್ಲಿ ದೇಹ ಮತ್ತು ಮನಸ್ಸಿಗೆ ಶಾಂತಿ ಹಾಗೂ ವಿಶ್ರಾಂತಿಯನ್ನ ಕೋರಿ ಇದನ್ನ ಪಠಿಸ್ತೇವೆ. ಓ

0: शांति शांति शांति। ಇದನ್ನು ಹೇಗೆ ಅರ್ಥೈಸ್ಕೋಬೇಕಂದ್ರೆ, ಎಲ್ಲರೂ ಸುಖವಾಗಿರಲಿ, ಸರ್ವೇ ಜನ ಸುಖಿನೋ ಭವಂತು, ಸರ್ವ ಮಂಗಳಾದಿ ಭವಂತು, ಎಲ್ಲರೂ ರೋಗಮುಕ್ತರಾಗಿರಲಿ, ಎಲ್ಲರೂ ಒಳ್ಳೆಯದನ್ನೇ ಕಾಣಲಿ, ಯಾರಿಗೂ ದುಃಖದ ಅನುಭವವಾಗದಿರಲಿ, ಎಲ್ಲರಿಗೂ ತ್ರಿವಿಧ ಆದಿದೈವಿಕ ಆಧ್ಯಾತ್ಮಿಕ ಮತ್ತು ಆದಿಭೌತಿಕ ಶಾಂತಿ ಲಭಿಸಲಿ ಅಂತ ಯೋಗಾಸನದ ಕೊನೆಯಲ್ಲಿ ಈ ಮಂತ್ರವನ್ನು ಹೇಳ್ತೇವೆ. ಕೊನೆಯಲ್ಲಿ ನಮ್ಮ ಸನಾತ್ ಧರ್ಮದಿಂದ ಅನಾದಿ ಕಾಲದಿಂದಲೂ ಯೋಗದ ಮಹತ್ವ, ಅದರ ಉಪಯೋಗಗಳು, ಮಾಡುವ ವಿಧಾನ ಎಲ್ಲವನ್ನ ಆಲ್ರೆಡಿ ರೆಡಿಮೇಡ್ ಆಗಿ ನಮ್ಮ ಪೂರ್ವಜರು ಕೊಟ್ಟು ಹೋಗಿದ್ದಾರೆ, ಬರೆದಿಟ್ಟಿದ್ದಾರೆ. ಅದನ್ನು ರೂಢಿಸ್ಕೊಂಡು ಯಾವುದೇ ಅನಾಲಿಸಿಸ್ ವಿಶ್ಲೇಷಣೆ ಮಾಡದೆ ಅದನ್ನು ಮಾಡ್ಕೋತಾ ನಾವು ಹೋಗಬೇಕು. ಆರೋಗ್ಯವೇ ಭಾಗ್ಯ, ಆರೋಗ್ಯದ ಸಂತೋಷದ ರೋಗಮುಕ್ತವಾದ ತುಂಬು ಜೀವನವನ್ನು ನಡೆಸೋಣ ಬನ್ನಿ ಎಲ್ಲರೂ. ಆಮೇಲೆ ಇನ್ನೊಂದು ಮರೆತಿದ್ದೆ, ಯೋಗಾಸನ ಮಾಡೋದು ಸಮಯ ಅಂತ ಏನು ಅದು ಪರ್ಟಿಕ್ಯುಲರ್ ಆಗಿಲ್ಲ, ಆದರೆ ಊಟ ಮಾಡಿ 3-4 ಗಂಟೆ ನಂತರ ಯೋಗಾಭ್ಯಾಸ ಮಾಡಬೇಕು. 4:30 ಬೆಳಗ್ಗೆ 9 ತನಕ, ಬೆಳಗಿನ ಜಾವ 4:30 ಮತ್ತೆ ಸಂಜೆ 4:30 ರಾತ್ರಿ 9:00 ಮಾಡಬಹುದು. ಪ್ರಶಸ್ತವಾದ್ದು ಸೂರ್ಯಾಸ್ತ ಮತ್ತೆ ಸೂರ್ಯೋದಯ ಟೈಮಲ್ಲಿ ಮಾಡೋದು ಬಹಳ ಒಳ್ಳೆಯದು. ಹೀಗೆ ಎಲ್ಲಾ ಯೋಗಾಸನವನ್ನ ಶುರು ಮಾಡಿ ಈ ಒಂದು ಮಾತುಕತೆಯಿಂದ ನೀವು ಪ್ರಭಾವಿತರಾಗಿದ್ದೀರಾ ಅಂತ ತಿಳ್ಕೊತೀನಿ. ಇಷ್ಟು ಮಾತಾಡಲು ನನಗೆ ಅವಕಾಶ ಮಾಡಿಕೊಟ್ಟ ಕೇಳಿ ವೇಣುಧ್ವನಿ ಸಂಸ್ಥೆ ಮತ್ತೆ ಇಲ್ಲಿನ ತಂಡದವರಿಗೆ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ, 21 ಯೋಗ ದಿನಾಚರಣೆ ಇರೋದ್ರಿಂದ ಅವತ್ತಿನ ದಿನನೇ ಎಲ್ಲರೂ ನಾವು ಕಲೆ ಮಾಡದೇ ಇರೋರು ಶುರು ಮಾಡೋಣ ಅಂತ ಹೇಳ್ತಾ ಇಂದಿನ ಮಾತುಕತೆಯನ್ನು ಮುಕ್ತಾಯ ಮಾಡ್ತೇನೆ. ಧನ್ಯವಾದಗಳು.
1: ಇದುವರೆಗೂ ಪ್ರಸಾರವಾಯಿತು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಅಂಗವಾಗಿ ಜಾಗೃತಿ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಯೋಗದ ಮಹತ್ವದ ಕುರಿತು ಮಾಹಿತಿಯನ್ನ ಹಂಚಿಕೊಂಡವರು ಚೇತನಾ ಡಿಎಂ ಅವರು. ಹೀಗೆ ಕೇಳ್ತಾ ಇರಿ, ಇದು ಕೆಎಲ್ ವೇಣುಧ್ವನಿ 90.4 FM. ನಮಸ್ಕಾರ.

ತಿಳಿಯಲು ಬೇಕಿಲ್ಲ ಮಾತುಗಳ ತೋರಣ, ಮನದ ಪ್ರೀತಿಯ ತಿಳಿಯಲು ಸಾಕು ಮೆಲ್ಲುಸಿರಿನ ಸವಿಗಾನ. ಕೆಎಲ್ಇ ವೇಣುಧ್ವನಿಯ 90.4 ತರಂಗಗಳಲ್ಲಿ ನೀವು ಕೇಳ್ತಾ ಇದ್ದೀರಾ ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮವನ್ನು. ಕಾರ್ಯಕ್ರಮದ ಆರಂಭದ ಗೀತೆ ದೊರೈ ಭಗವಾನ್ ನಿರ್ದೇಶನದ ಡಾಕ್ಟರ್ ರಾಜ್ಕುಮಾರ್ ಜಯಂತಿ ಆರತಿ ಅಭಿನಯದ 1971 ತೆರೆ ಕಂಡಂತಹ ಕಸ್ತೂರಿ ನಿವಾಸದ ಚಿತ್ರದ ಗೀತೆ ಇದು. ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗದು.

ಕೆಎಲ್ಇ ವೇಣುಧ್ವನಿಯ ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮದ ಮುಂದಿನ ಗೀತೆ 1963 ತೆರೆ ಕಂಡಂತಹ ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಗೌರಿ ಚಿತ್ರದ ಗೀತೆಯಿದು. ಇವಳು ಯಾರು, ಬಲ್ಲೆ ಏನು, ಇವಳ ಹೆಸರ ಹೇಳಲಿ.

ನೀವು ಕೇಳ್ತಾ ಇದ್ದೀರಾ 90.4 ತರಂಗಗಳಲ್ಲಿ KLE ವೇಣುಧ್ವನಿಯನ್ನ. ಕಾರ್ಯಕ್ರಮವಿದು ಮೆಲ್ಲುಸಿರೆ ಸವಿಗಾನ. ಬೆಟ್ಟದ ಹೂ ಚಿತ್ರದ ಗೀತೆ ಇದು. ಪಿಬಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲಾ ಅವರ ಧ್ವನಿಯಲ್ಲಿ ಪ್ರೀತಿನೇ ಆ ದ್ಯಾವರು ತಂದ ಆಸ್ತಿ ನಮ್ಮ ಪಾಲಿಗೆ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312473777.
1: ಕೇಳಿ ವೇಣುಧ್ವನಿಯ ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮದ ಮುಂದಿನ ಗೀತೆ ಬಲೆ ಭಾಸ್ಕರ ಚಿತ್ರದ ಗೀತೆ ಇದು. 1971 ತೆರೆ ಕಂಡಂತಹ ಈ ಚಿತ್ರದಲ್ಲಿ ಉದಯ್ ಕುಮಾರ್, ರಾಜೇಶ್, ಅನಿತಾ, ಜಯಕುಮಾರಿ ಅಭಿನಯಿಸಿದ್ದಾರೆ. ನನ್ನದೆಯ ಮಾತೆಲ್ಲ ನೀನಾಡಬೇಕು.

ಮಧುರ ಗೀತೆಗಳ ಕಾರ್ಯಕ್ರಮವಿದು ಮೆಲ್ಲುಸಿರೆ ಸವಿಗಾನ. ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ವೇಣುಧ್ವನಿ 90.4 FM. ಕಾರ್ಯಕ್ರಮದ ಮುಂದಿನ ಗೀತೆ ತಾಯಿಯ ಹೊಣೆ ಚಿತ್ರದ ಗೀತೆ ಇದು. ಮುಗಿಲ ಮಲ್ಲಿಗೆಯೋ ಗಗನದ ತಾರೆ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312473777.
1: ಕೆಯಲ್ಲಿ ವೇಣುಧ್ವನಿಯ ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮದ ಮುಂದಿನ ಗೀತೆ ರವಿಚಂದ್ರನ್ ಭವ್ಯ ಅಭಿನಯದ ಪ್ರಳಯಾಂತಕ ಚಿತ್ರದ ಗೀತೆ ಮುಂದೆ ನೀ ಹೋದಾಗ ಹಿಂದೆ ನಾ ಬರುವೆ. ಇದುವರೆಗೆ ನೀವು ಕೇಳಿದ್ರಿ ವೇಣುಧ್ವನಿ 90.4 FM. ಇದು ಕೆಎಲ್ಇ ಕನಸು. ಇಲ್ಲಿಗೆ ಮುಕ್ತಾಯವಾಯಿತು ನಮ್ಮ ಪ್ರಸಾರ. ಮತ್ತೆ ನಾವು ನಿಮ್ಮನ್ನ ಭೇಟಿಯಾಗ್ತೇವೆ ನಾಳೆ ಬೆಳಿಗ್ಗೆ ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಬೆಳಗಿನ 6 ಗಂಟೆಗೆ. ನಮಸ್ಕಾರ.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣಾ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಘಟಕ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿಯ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಚ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550888777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ
0: 500 ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್
1: 30 ಕೋಟಿಂಚಿ ಅತ್ಯಾಧುನಿಕ ನವೀನ ಸೇವಾ 8 ಹೈಟೆಕ್ ಶಸ್ತ್ರಚಿಕಿತ್ಸಾ
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್
1: ದರ ದುಸರ್ಯಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ ತಸೆಚ್ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್
1: ಫೋನ್ ನಂಬರ್ 08312413777
0: ಮೊಬೈಲ್ ನಂಬರ್ 8550877777